ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವನಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಜೀವನದಲ್ಲಿ ಕತ್ತಲೆ ಬರುವುದು ಸಹಜ. ಆ ಕತ್ತಲೆಯಲ್ಲೂ ಬೆಳಕನ್ನ ಕಾಣುವುದು, ಅದನ್ನ ಸ್ವಾಗತಿಸುವ ಗುಣವನ್ನು ಯಾರು ತಮ್ಮ ಬದುಕಿನಲ್ಲಿ ಬೆಳೆಸಿಕೊಳ್ಳುತ್ತಾರೋ ಅವರು ಜೀವನದಲ್ಲಿ ಸಕಾರಾತ್ಮಕ ಗುಣಗಳನ್ನ ಬೆಳೆಸಿಕೊಳ್ಳುತ್ತಾರೆ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಬುಧವಾರ ದಿನಾಂಕ 7 ಅಕ್ಟೋಬರ್ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 ರಿಂದ 6:50 ಕನ್ನಡ ಭಕ್ತಿ ಗೀತೆಗಳು, ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 ರಿಂದ 7:00 ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 ರಿಂದ 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತ ರಹಸ್ಯ. 7:15 ರಿಂದ 7:30 ಸಂಸ್ಕೃತಂ ವದಾಮಹ. 7:30 ರಿಂದ 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8:00 ರಿಂದ 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 ರಿಂದ 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 ರಿಂದ 9:00 ಕೆಎಲ್ಇ ಔಷಧಿ ಜ್ಞಾನ ಸರಣಿ ಆರೋಗ್ಯ ಜಾಗೃತಿ ಕಾರ್ಯಕ್ರಮ. 9:00 ರಿಂದ 9:30 ವಿಶೇಷ ಕಾರ್ಯಕ್ರಮಗಳು. 9:30 ರಿಂದ 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 ರಿಂದ 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 ರಿಂದ 12:30 ಜನಪದ ಸಿರಿ ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ. 12:30 ರಿಂದ 1:00 ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ. 1:00 ರಿಂದ 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು. 1:30 ರಿಂದ 2:00 ಮಹಿಳಾ ಜಗತ್ತು ಮರಾಠಿ ಸಮಯದಲ್ಲಿ. 2:00 ರಿಂದ 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 ರಿಂದ 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 ರಿಂದ 4:30 ಭಾಷಾ ಸಂಗಮ ಕಾರ್ಯಕ್ರಮ. 4:30 ರಿಂದ 5:00 ಪ್ರಸಾರವಾಗಲಿದೆ ಸಂಧ್ಯಾ ಸಮಯ. 5:00 ರಿಂದ 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 ರಿಂದ 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 ರಿಂದ 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 ರಿಂದ 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 ರಿಂದ 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ. ಭಗವಂತನ ಮೇಲೆ ನಮಗಿರುವ ನಂಬಿಕೆಯು ಬದುಕಿನ ಹೊಸ ದಾರಿಯಲ್ಲಿ ನಡೆಯಲು ಹಾದಿಯಾಗುತ್ತೆ. ದೈವ ನಂಬಿಕೆ, ದೈವ ಆರಾಧನೆ ನಮ್ಮ ಸಂಸ್ಕೃತಿಯ ಭಾಗ. ಇದೀಗ ಪ್ರಸಾರವಾಗಲಿದೆ ಭಕ್ತಿ ಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ ಶ್ರೀ ವೆಂಕಟೇಶನ ಸಿರ ಮೇಲೆ ಎರೆಯುವ ಅರಿಶಿನ ಕುಂಕುಮ, ಶ್ರೀಗಂಧ ಜಲಧಾರೆ,

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಈಗ ಕೇಳ್ತಾ ಇದ್ದೀರಾ ಇದು ಕೆಎಲ್ ವಣಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಇಂದಿರಾ ರಮಣ ಮಂದರೋದ್ಧಾರಣ ಪಾಹಿಮಾಂ ವೆಂಕಟೇಶ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಸಕಲ ಗ್ರಹ ಬಲನಾದ ಶ್ರೀ ವೆಂಕಟೇಶ ಸಕಲ ದುರಿತಗಳ ಹರಿಸೋ ಪಾದರೇಖೆ ಧರಿಸುವ

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಬಂದಿತು ಬಂದಿತು ಮೇಲುಕೋಟೆ ಉತ್ಸವ, ವೈರಮುಡಿಯ ಉತ್ಸವ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಸಿರಿವರನೆ ವೆಂಕಟರಮಣ, ನಿನ್ನಯ ಚರಣ ಹರಿಸೇವೆ ಎಂದೆಂದು ಅರ್ಪಿಸು ಶ್ರೀರಮಣ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು. ಸಂಗೀತ ಸುಧಾ. ಸುಮಧುರ ಹೃದಯದಿ ಸುಮವನ್ನು ಸಲ್ಲಿಸಿ ನಿನ್ನೆಯ ನಾಮವ ಹಾಡಿ ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವಣಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಪಾಯಿ ಸಪ್ತ ಶೈಲೇಶ ಕಮಲ ನಯನ ಲೋಕೇಶ ಪಾಪ ಶಮನ ಸಂಕಟನಾಶ ಕಲಿಯುಗೇಶ ವೆಂಕಟೇಶ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕೇಳ್ತಾ ಇದ್ದೀರಾ, ಇದು ಕೇಳಿ ಮನೋಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಹರಿ ಹರಿ ಹರಿ ಹರಿಯನ್ನು ಮನವೇ, ಶ್ರೀನಿವಾಸ ನಾಮ ಮಂತ್ರ ಜಪಿಸು ನಾಲಿಗೆ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಲಿದ್ದಾರೆ ಬೆಳಗಾವಿಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು.
1: ಅಪ್ಪೇರೆ, ನಾನು ಡಾಕ್ಟರ್ ವಿಜಯಲಕ್ಷ್ಮಿ ಪುಟ್ಟಿ ತಿರ್ಲಾಪುರ್. ಇವತ್ತು ಅಕ್ಕನ ಒಂದು ವಚನವನ್ನ ನಿರ್ವಚನಕ್ಕೆ ತಂದಿದ್ದೇನೆ. ಹಸಿವಾದೊಡೆ ಊರೊಳಗೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಹಳ್ಳ ಬಾವಿಗಳುಂಟು, ಅಂಗಶೀತಕ್ಕೆ ಬಿಸಾಟ ಅರಿವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಚನ್ನಮಲ್ಲಿಕಾರ್ಜುನಯ್ಯ ಆತ್ಮಸಂಗಾತಕ್ಕೆ ನೀ ನನಗುಂಟು. ಜೀವನದ ಭೋಗವನ್ನು ತ್ಯಜಿಸಿ ಸಮಾಧಾನ ಸಂತೃಪ್ತಿಯಿಂದ ಇರೋದು ತುಂಬಾ ಕಠಿಣ, ಇದು ಮಹಾದೇವಯ್ಯಕ್ಕನಿಗೆ ತಿಳಿದಿದೆ. ಆಕೆಯಲ್ಲಿ ಕಲಿತನ ಇದೆ, ಹೇಡಿಯಾಗಿ ಅವಳು ಸುಖವನ್ನು ಕಳೆದುಕೊಂಡವಳಲ್ಲ, ಹಾಗೆಂದು ಅಗ್ಗದ ಸುಖವನ್ನು ಕೂಡ ಅವಳೆಂದು ಬಯಸಿದವಳಲ್ಲ. ಸಮತೂಕದ ಆಕೆಯ ಗುಣ ತುಂಬಾ ವಿಶೇಷವಾದದ್ದು. ಮಹಾದೇವಿಯಕ್ಕ ತನ್ನ ತಂದೆ ತಾಯಿ ಬಂಧು ಬಳಗಕ್ಕೆ ತನ್ನ ದೆಸೆಯಿಂದ ಶಿಕ್ಷೆಯಾಗದಿರಲಿ ಅಂತ ಯೋಚಿಸ್ತಾಕೆ ಸಮಯೋಚಿತ ನಿರ್ಣಯಕ್ಕೆ ಹೇಳಿ ಮಾಡಿಸಿದಂಥ ವ್ಯಕ್ತಿತ್ವ ಮಹಾದೇವಿ ಅಕ್ಕನದು. ಆಕೆಯ ಜಾಗ್ರತಾವಸ್ಥೆ ನಿಜವಾಗಿಯೂ ಮೆಚ್ಚುವಂಥದ್ದು. ಹಸಿವು ಅಂದಮೇಲೆ ಹೆಬ್ಬಾವಿನ ಹಾಗೆ ಅದು ಒಡಲನ್ನು ಕಾಡುತ್ತೆ. ಹಂಗಂಥೇಳಿ ಒಡಲ ಹಸಿವಿಗೆ ಆಹಾರ ಒದಗಿಸ್ತೇವೆ, ಅಷ್ಟಕ್ಕೆ ಅದು ತೃಪ್ತಿ ಹೊಂದುತ್ತೆ. ಆದರೆ ಅದು ಶಾಶ್ವತ ಅಲ್ಲ. ಉಂಡು ಹಸಿವ ಹಸಿದು ಉಣ್ಣುವ ಪ್ರಕ್ರಿಯೆ ನಿರಂತರವಾಗಿ ನಾವು ಸಾಯುವವರೆಗೆ ನಡೆದೇ ಇರುತ್ತೆ. ಉಂಡದ್ದು ಮರಳಿಬಾರದು, ಅದು ಅಪೇಯವಾಗಿ ಬಿಡುತ್ತದೆ. ಉಂಡದ ನುಣಬಂದ ಹಂದಿಯ ಬಾಳುವೆಗೂ ಮನುಷ್ಯನ ನಡತೆಗೂ ವ್ಯತ್ಯಾಸವಿಲ್ಲವೇ ಅಂತ ಹೇಳಿ ಬಸವಣ್ಣನವರ ಉತ್ತರ. ಹಾಗೆಯೇ ಮಹಾದೇವಿಯ ಅಕ್ಕನ ಅರಿವು ಕೂಡ ತುಡಿದಿದೆ. ಎಂದೂ ಭರವಸೆಯನ್ನು ಹಾಕಿ ಕಳೆದುಕೊಳ್ಳೋದಿಲ್ಲ. ತನಗೆ ಎದುರಾದ ಕಠಿಣ ಪರಿಸ್ಥಿತಿಯಲ್ಲಿ ಹೆತ್ತವರು ಬಂಧುಗಳು ಕೇಳಿರಬಹುದೆನ್ನಾದಂಥ ಅನೇಕ ಪ್ರಶ್ನೆಗಳಿಗೆ ಮಹಾದೇವಿಯಕ್ಕನ ಸ್ಪಷ್ಟ ಉತ್ತರ ಈ ಒಂದು ವಚನ. ಹಸಿವಾದರೆ ಬೇಡಿದರೆ ಅನ್ನ ಸಿಗುತ್ತೆ, ನೀರಡಿಕೆಯಾದರೆ ಕೆರೆ ಹಳ್ಳ ಬಾವಿಗಳಿದ್ದಾವೆ, ಚಳಿಯಾದರೆ ಉಳ್ಳವರು ಉಪಯೋಗಿಸಿ ಬೇಡವಾದಾಗ ಬಿಸಾಡಿದ ಬಟ್ಟೆಗಳಿವೆ. ಅಂದಮೇಲೆ ಅವುಗಳಿಗಾಗಿ ಏಕೆ ಚಿಂತಿಸಬೇಕು, ಇವುಗಳನ್ನೇನೋ ಹೀಗೆ ಪೂರೈಸಿಕೊಂಡೆ, ಆದರೆ ಮಲಗಲು ಏನು ಮಾಡುವೆ, ನೀನು ರಾತ್ರಿಯಲ್ಲಿ ಕಳೆಯುವೆ, ಒಬ್ಬಂಟಿ ಹೆಣ್ಣು ಮಗಳು ನೀನು, ನೀನಂದುಕೊಂಡಷ್ಟು ಜೀವನ ಸರಳವಲ್ಲ ಎಂದು ಮತ್ತೆ ನೀತಿ ಹೇಳಿರಬಹುದು. ಆಗ ಅವಳು ಅದಕ್ಕೆ ಹೆದರಲಿಲ್ಲ, ಏಕೆಂದರೆ ಅಂಗದ ಭಂಗವನ್ನು ಲಿಂಗಸಂಗದಿಂದ ಗೆದ್ದ ಧೈರ್ಯ ಮಹಾದೇವಿ ಅಕ್ಕನಲ್ಲಿತ್ತು. ಹಾಗಾಗಿ ಅಂಗಕ್ಕಾಗುವ ಹಸಿವು ನೀರಡಿಕೆ ಅವಳನ್ನು ಕಾಡಲಿಲ್ಲ. ಕಾಯದ ಸುಖ ಭೋಗವನ್ನು ಲಿಂಗವೇ ಭೋಗಿಸುವಾಗ ಮಹಾದೇವಿ ಅಕ್ಕನಿಗೆ ಭಯವಿಲ್ಲ. ಬಾಯಾರಿಕೆ ಆದಾಗಲೂ ಕೂಡ ಅಕ್ಕ ಅನುಸರಿಸಿದ ಅನುಕ್ರಮ ಇದೇ ಆಗಿತ್ತು. ಅಂಗಚೈತನ್ಯಕ್ಕೆ ಅಕ್ಕ ಅನುಸರಿಸಿದ ಕ್ರಮವೇ ಅಂಗರಕ್ಷಣೆಯಲ್ಲಿಯೂ ಸಹಾಯಕ್ಕೆ ಬಂದಿದೆ. ಅಂದರೆ ಅಂಗಕ್ಕ ಚಳಿಯಾದರೆ ಏನು ಮಾಡ್ತಿ ಅಂದಾಗ ಅಕ್ಕ ನೀಡಿದ ಭರವಸೆ ಬಿಸಾಕಿದ ಬಟ್ಟೆಗಳದಾವ ಅಂದಾಗ ಇಲ್ಲಿ ಮತ್ತೊಂದು ಸೂಕ್ಷ್ಮತೆಯನ್ನು ನಮ್ಮ ಗಮನ ಸೆಳೆಯುತ್ತೆ. ಉಟ್ಟು ಬಿಚ್ಚಿ ಬೀಸು ಒಗೆದು ಹೋದವಳೆಂಬ ಆರೋಪಕ್ಕೆ ಅಕ್ಕನ ಉತ್ತರವಿದು. ಮಹಾದೇವಿಯಕ್ಕನ ಬಿಸಾಟ ಅರಿವೆಗಳುಂಟು ಎಂಬ ಮಾತು ಅಂಗದ ತೃಷೆ, ಅಂಗದ ಹಸಿವೆ, ತೃಷೆ, ಶೀತ ಮೊದಲಾದವುಗಳ ಮೇಲಿನ ಮೋಹವನ್ನು ಬಿಸುಟಿ ಹೊರಟ ನಡೆ. ಮೋಹ ಬೆರೆತ ಅಹಂ ಇದ್ದವರು ಭಿಕ್ಷೆ ಬೇಡರು, ಕೆರೆ ಹಳ್ಳ ಬಾವಿಗೆ ಹೋಗರು, ಯಾರೋ ಬೇಡವಾಗಿ ಎಸೆದ ಬಟ್ಟೆ ತೊಡಲು ಯಾವುದೋ ರೀತಿಯಲ್ಲಿ ಇದ್ದುದರಲ್ಲಿಯೇ ಎಲ್ಲವನ್ನು ಸಂಪಾದಿಸಿಕೊಳ್ತಾರೆ. ಆದರೆ ಅಕ್ಕನಿಗೆ ಇಲ್ಲಿ ಅಭಿಮಾನ ಕಾಡಲಿಲ್ಲ, ಬದಲಾಗಿ ಆತ್ಮವಿಶ್ವಾಸ ಎದ್ದು ಕಾಣುತ್ತದೆ. ತಾನು ಚನ್ನಮಲ್ಲಿಕಾರ್ಜುನನೆಂಬ ಬೆಳಗನ್ನುಟ್ಟು ಹೊರಟವಳು ಎಂಬ ಹೆಮ್ಮೆ ಅವಳನ್ನು ವ್ಯಾಪಿಸಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಅಕ್ಕ ತಕ್ಷಣಕ್ಕೆ ಅಂಗಕ್ಕೆ ಕೂದಲ ಮರೆ ಮಾಡಿಸಿಕೊಂಡಿರಬಹುದೇ ವಿನಃ ಕೊನೆಯವರೆಗೂ ಬಟ್ಟೆಯನ್ನೇ ತೊಡದ ಅನೈಸರ್ಗಿಕ ವರ್ತನೆಯ ವ್ಯಕ್ತಿತ್ವದವಳಲ್ಲ ಎಂಬುದು ಅತ್ಯಂತ ಸ್ಪಷ್ಟವಾಗಿ ನಮಗೆ ಕಾಣುತ್ತೆ. ಅಂಗಶೀತಕ್ಕೆ ಬಿಸಾಟ ಅರಿವೆಗಳನ್ನು ಬಳಸಿಕೊಳ್ಳುವಾಗ ಮಹಾದೇವಿಯಕ್ಕ ತನ್ನ ವಚನದಲ್ಲಿ ಹೇಳಿದಾಗಲೂ ಇನ್ನೂ ಅವಳನ್ನು ಕೂದಲ ಮರೆಯಲ್ಲಿಯೇ ಕಾಣಬೇಕಾದಂಥ ಅಗತ್ಯತೆ ಇಲ್ಲ. ಅಂಗಕ್ಕೆ ಬಟ್ಟೆ ಉಟ್ಟಾದ ಮೇಲೆ ಶೀತ ನಿಯಂತ್ರಣಕ್ಕೆ ಬಂದಿರುತ್ತದೆ. ಚಿಂತೆಯಂತೂ ಒಂದರ ಪೂರೈಕೆಯ ನಂತರವೂ ಮುಂದುವರಿಯುತ್ತೆ. ಕತ್ತಲಾದ ನಂತರ ಮಲಗಲು ಏನು ಎಂದಾಗಲೂ ಅಕ್ಕ ಹೆದರಲಿಲ್ಲ. ಮಲಗಲು ಊರೊಳಗೆ ಹಾಳು ದೇಗುಲಗಳಿವೆ, ಅಲ್ಲಿ ಮಲಗುವೆ. ಚನ್ನಿಮಲ್ಲಿಕಾರ್ಜುನನಿಗೆ ತನ್ನ ಸರ್ವಾಂಗದಲ್ಲಿ ಗೆದ್ದವಳಿಗೆ ಮಲಗುವಾಗಲೂ ಭಯವಿಲ್ಲ ಎನಿಸಿದ ತೃಪ್ತಿ. ಸದಾ ಜಾಗೃತಾವಸ್ಥೆಯಲ್ಲಿ ಇರುವವಳಿಗೆ ವ್ಯಸನಕ್ಕೆ ಕುದಿಯುವ ಇರುಳಿನ ವ್ಯವಹಾರ ಗೊತ್ತಿಲ್ಲ. ಹೀಗಾಗಿ ಆಕೆಯದು ಒಂದೇ ಉತ್ತರ, ಹಾಳು ದೇಗುಲಗಳೇ ನನಗೆ ರಕ್ಷಣೆಯ ತಾಣಗಳು. ಹುಟ್ಟಿದ ಮನೆ ಅರಮನೆಯ ಅನುಭವ ಇದ್ದವಳಿಗೆ ದೇವಾಲಯ ಮತ್ತು ಕಾಯವೆಂಬ ದೇವಾಲಯದ ಬಗ್ಗೆ ಭರವಸೆ ಇದೆ. ಆಕೆಯ ಪಾಲಿಗೆ ಹಾಳಾದದ್ದು ಅಂಗೇಂದ್ರಿಯ ಗುಣಗಳೆಂಬ ಗಮನಾರ್ಹ ಸಂಗತಿ. ಕಾಯವೇ ಅವಳಿಗೆ ಕೈಲಾಸವೆಂಬ ದೇಗುಲ. ಹೀಗಾಗಿ ಕಾಯಗುಣಗಳು ಆಕೆಯನ್ನು ಬಾಧಿಸಲಿಲ್ಲ. ಸೋ ಎದುರಿನವರಿಗೆ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಕೊಡದೆ ಆತ್ಮಕ್ಕೆ ಸಂಗಾತಿಯಾಗಿ ಸದಾ ಚನ್ನಮಲ್ಲಿಕಾರ್ಜುನನೇ ಇರುವಾಗ ಮತ್ತೊಬ್ಬರ ಆಸೆ ಆಶ್ರಯ ತನಗೆ ಬೇಕಾಗಿಲ್ಲ ಎಂಬ ನಿರ್ಣಯದ ಮಾತನ್ನು ಮಹಾದೇವಿ ಅಕ್ಕ ಗಟ್ಟಿಯಾಗಿ ಹೇಳ್ತಾಳೆ. ಎದುರಾದ ಕಗ್ಗಂಟಿನ ಸಂದರ್ಭವನ್ನು ಇಷ್ಟು ಸುಲಭದಲ್ಲಿ ಪರಿಹರಿಸಿಕೊಂಡ ಮಹಾದೇವಿ ಅಕ್ಕನ ವ್ಯಕ್ತಿತ್ವ ಉಪಮಾತೀತವಾದದ್ದು.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಿದವರು ಬೆಳಗಾವಿಯ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ

ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆಯ ಎಪಿಸೋಡ್ನಲ್ಲಿ ನಾವು ಅರ್ಥ ಮಾಡಿಕೊಂಡು ಭಗವಂತನು ಯಾರ ಪಾಪ ಪುಣ್ಯಗಳಲ್ಲಿ ಅವರು ಮಧ್ಯ ಪ್ರವೇಶಿಸುವುದಿಲ್ಲ, ಅವರವರ ಕರ್ಮಗಳ ಅನುಸಾರವಾಗಿ ಅವರು ಅದರ ಫಲಗಳನ್ನು ಅನುಭವಿಸುತ್ತಾರೆ. ಆದರೆ ಯಾರು ತನ್ನ ಭಕ್ತಿಯನ್ನು ಮಾಡುತ್ತಾರೋ ಅವರ ಕರ್ಮವನ್ನು ಭಗವಂತ ನಾಶ ಮಾಡುತ್ತಾರೆ. ಸೊ ದೇಹಸ್ಥ ಜೀವಿಗಳ ನಿಜವಾದ ಜ್ಞಾನವನ್ನು ಅಜ್ಞಾನವು ಮುಚ್ಚಿರುವುದರಿಂದ ಅವರು ದಿಗ್ಭ್ರಮೆಗೊಳ್ಳುತ್ತಾರೆ. ಅವರು ಈ ಥರ ಇಲ್ಲಿ ಅಜ್ಞಾನದಿಂದ ಕೆಲವೊಂದು ಕರ್ಮಗಳನ್ನು ಮಾಡುತ್ತಾರೆ ಅಂತೇಳಿ. ಸೊ ಅದಾದಮೇಲೆ 5ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಭಗವಂತ ಏನು ಹೇಳ್ತಾರೆ, ಜ್ಞಾನೀನಾತು ತಜ್ಞಾನಂ ಏಷಾಂ ನಾಶಿತಮಾತ್ಮನಃ ತೇಷಾಮಾದಿತ್ಯ ವಜ್ಞಾನಂ ಪ್ರಕಾಶಯತಿ ತತ್ಪರಂ. ಅಜ್ಞಾನವನ್ನು ನಾಶ ಮಾಡುವ ಜ್ಞಾನದ ಬೆಳಕನ್ನು ಮನುಷ್ಯನು ಪಡೆದುಕೊಂಡಾಗ ಹಗಲು ಹೊತ್ತಿನಲ್ಲಿ ಸೂರ್ಯನು ಎಲ್ಲದರ ಮೇಲೂ ಬೆಳಕು ಹರಿಸುವಂತೆ ಅವನ ಜ್ಞಾನವು ಎಲ್ಲವನ್ನು ಪ್ರಕಾಶಗೊಳಿಸುತ್ತದೆ.

ಮನುಷ್ಯನ ಬುದ್ಧಿ, ಮನಸ್ಸು, ಶ್ರದ್ಧೆ ಮತ್ತು ಆಶ್ರಯ ಎಲ್ಲವೂ ಪರಮಪ್ರಭುವಿನಲ್ಲಿ ನೆಲೆ ನಿಂತಾಗ ಪೂರ್ಣ ಜ್ಞಾನವು ಆತನ ಸಂಶಯಗಳೆಲ್ಲವನ್ನೂ ತೊಳೆದು ಅವನನ್ನು ಪರಿಶುದ್ಧನನ್ನಾಗಿ ಮಾಡುತ್ತವೆ. ಹೀಗೆ ಆತನು ಮುಕ್ತಿ ಮಾರ್ಗದಲ್ಲಿ ನೇರವಾಗಿ ಮುನ್ನಡೆಯುತ್ತಾನೆ.

ನಃ. ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದುದರಿಂದ ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು, ನಾಯಿಯ ಮಾಂಸವನ್ನು ತಿನ್ನುವವನನ್ನು ಒಂದೇ ರೀತಿಯಾಗಿ ಕಾಣುತ್ತಾರೆ. ಸೊ ಭಕ್ತಿ ಮಾರ್ಗದಲ್ಲಿ ಇರುವ ಮನುಷ್ಯನು ಯಾವುದೇ ವರ್ಗಗಳಲ್ಲಿ ಅಥವಾ ಜಾತಿಗಳಲ್ಲಿ ವ್ಯತ್ಯಾಸವನ್ನು ಮಾಡುವುದಿಲ್ಲ. ಸೊ ಸಾಮಾಜಿಕ ದೃಷ್ಟಿಯಿಂದ ಬ್ರಾಹ್ಮಣನು, ಅಂತ್ಯಜನು ಬೇರೆ ಬೇರೆ ಇರಬಹುದು. ನಾಯಿ, ಹಸು ಮತ್ತು ಆನೆಗಳು ಪ್ರಾಣಿ ವರ್ಗದ ದೃಷ್ಟಿಯಿಂದ ಬೇರೆ ಬೇರೆ ಇರಬಹುದು. ಆದರೆ ದೇಹದ ಈ ವ್ಯತ್ಯಾಸಗಳು ವಿದ್ವಾಂಸನಾದ ಆಧ್ಯಾತ್ಮವಾದಿಯ ದೃಷ್ಟಿಯಿಂದ ಅರ್ಥವಿಲ್ಲದವು. ಇದಕ್ಕೆ ಪರಮ ಪ್ರಭುವಿನೊಂದಿಗೆ ಅವುಗಳ ಸಂಬಂಧವೇ ಕಾರಣ. ಏಕೆಂದರೆ ಭಗವಂತನು ತನ್ನ ಸ್ವಾಂಶವಾದ ಪರಮಾತ್ಮನಾಗಿ ಎಲ್ಲರ ಹೃದಯಗಳಲ್ಲಿ ಇದ್ದಾನೆ. ಪರಮ ಸತ್ಯವನ್ನು ಹೀಗೆ ಅರ್ಥ ಮಾಡಿಕೊಳ್ಳುವುದೇ ನಿಜವಾದ ಜ್ಞಾನ. ಬೇರೆ ಬೇರೆ ಜಾತಿಗಳ ಅಥವಾ ಬೇರೆ ಬೇರೆ ಜೀವವರ್ಗಗಳ ದೇಹಗಳ ಮಟ್ಟಿಗೆ ಹೇಳುವುದಾದರೆ ಭಗವಂತನು ಎಲ್ಲರ ವಿಷಯದಲ್ಲಿಯೂ ಒಂದೇ ರೀತಿ ದಯೆಯನ್ನು ತೋರಿಸುತ್ತಾನೆ. ಯಾಕೆಂದರೆ ಅವನು ಪ್ರತಿಯೊಂದು ಜೀವಿಯನ್ನು ಸ್ನೇಹಿತನಂತನೇ ಕಾಣುತ್ತಾನೆ. ಜೀವಿಗಳ ಸನ್ನಿವೇಶಗಳು ಏನೇ ಇರಲಿ, ತಾನು ಪರಮಾತ್ಮನಾಗಿ ಇದ್ದೇ ಇರುತ್ತಾನೆ. ಬ್ರಾಹ್ಮಣನ ದೇಹವು ಅಂತ್ಯಜನ ದೇಹವು ಒಂದೇ ಅಲ್ಲ. ಆದರೂ ಪರಮಾತ್ಮನಾಗಿ ಭಗವಂತನು ಅಂತ್ಯಜನಲ್ಲಿಯೂ ಇದ್ದಾನೆ, ಬ್ರಾಹ್ಮಣನಲ್ಲಿಯೂ ಇದ್ದಾನೆ. ಸೊ ದೇಹಗಳು ಅಹಿಕ ಪ್ರಕೃತಿಯ ಬೇರೆ ಬೇರೆ ಗುಣಗಳಿಂದಾದ ಅಹಿಕ ವಸ್ತುವಿನ ಉತ್ಪನ್ನಗಳು. ಆದರೆ ದೇಹದೊಳಗಿರುವ ಆತ್ಮನು ಪರಮಾತ್ಮನು ಒಂದೇ ಆಧ್ಯಾತ್ಮಿಕ ಗುಣದವರು. ಸೊ ಆತ್ಮನು ಪರಮಾತ್ಮನು ಗುಣದಲ್ಲಿ ಒಂದೇ ಆಗಿದ್ದರೂ ಪ್ರಮಾಣದಲ್ಲಿ ಒಂದೇ ಅಲ್ಲ. ಯಾಕೆಂದರೆ ಜೀವಾತ್ಮನು ಆ ನಿರ್ದಿಷ್ಟ ದೇಹದಲ್ಲಿ ಮಾತ್ರ ಇದ್ದಾನೆ, ಆದರೆ ಪರಮಾತ್ಮನು ಪ್ರತಿಯೊಂದು ದೇಹದಲ್ಲಿಯೂ ಇದ್ದಾನೆ. ಭಕ್ತಿ ಮಾರ್ಗದಲ್ಲಿ ಇರುವ ಮನುಷ್ಯನಿಗೆ ಇದರ ಸಂಪೂರ್ಣ ತಿಳುವಳಿಕೆ ಇರುತ್ತದೆ. ಆದ್ದರಿಂದ ಅವನು ನಿಜವಾದ ಪಂಡಿತ ಮತ್ತು ಸಮದರ್ಶಿ. ಆತ್ಮ ಮತ್ತು ಪರಮಾತ್ಮರ ಸದೃಶ ಲಕ್ಷಣವೆಂದರೆ ಅವರಿಬ್ಬರಿಗೂ ಪ್ರಜ್ಞೆ ಉಂಟು. ಇಬ್ಬರು ನಿತ್ಯರು ಮತ್ತು ಆನಂದಮಯರು. ಆದರೆ ವ್ಯತ್ಯಾಸವೇನೆಂದರೆ ಜೀವಾತ್ಮನ ಪ್ರಜ್ಞೆಯು ದೇಹದ ವ್ಯಾಪ್ತಿಗೆ ಸೀಮಿತವಾಗಿದೆ, ಆದರೆ ಪರಮಾತ್ಮನಿಗೆ ಎಲ್ಲ ದೇಹಗಳ ಪ್ರಜ್ಞೆ ಇದೆ. ಪರಮಾತ್ಮನು ವ್ಯತ್ಯಾಸ ಮಾಡದೆ ಎಲ್ಲ ಶರೀರಗಳಲ್ಲೂ ಇದ್ದಾನೆ. ಸೊ ಈಗ ಈ ಐಹಿಕ ಪ್ರಪಂಚದಲ್ಲಿ ಅಸಮಾನತೆ ಅನ್ನುವಂಥದ್ದು ಇದ್ದೇ ಇದೆ. ಈ ಪ್ರಪಂಚ ದ್ವಂದ್ವತೆಯಿಂದ ಕೂಡಿದೆ. ಇಲ್ಲಿ ಹಗಲು ರಾತ್ರಿ ಇದೆ, ಇಲ್ಲಿ ಕಷ್ಟ ಸುಖಗಳಿವೆ, ಇಲ್ಲಿ ಹಲವಾರು ರೀತಿಯ ಜೀವನಗಳಿವೆ, ಒಬ್ಬರ ಥರ ಒಬ್ಬರು ಇಲ್ಲ. ಅಸಮಾನತೆ ಅನ್ನುವಂಥದ್ದು ಈ ಭೌತಿಕ ಜಗತ್ತಿನ ಲಕ್ಷಣ. ಕೆಲವರು ಶ್ರೀಮಂತರಿರುತ್ತಾರೆ, ಕೆಲವರು ಬಡವರು ಇರುತ್ತಾರೆ, ಕೆಲವರಿಗೆ ಜೀವನ ಪರ್ಯಂತ ಕಷ್ಟ, ಕೆಲವರಿಗೆ ಜೀವನ ಪರ್ಯಂತ ಸುಖ, ಕೆಲವರು ಅಂಗವಿಕಲರಾಗಿರುತ್ತಾರೆ, ಕೆಲವರು ಎಲ್ಲ ಅಂಗಾಂಗಗಳು ಸರಿ ಇರುವವರು ಇರುತ್ತಾರೆ, ಅನಾರೋಗ್ಯದಿಂದ ಕೆಲವರು ಬಳಲ್ತಾ ಇದ್ದರೆ ಕೆಲವರು ಆರೋಗ್ಯವಂತರಾಗಿರುತ್ತಾರೆ. ಸೊ ಇದೊಂದು ಇಲ್ಲಿ ಅಂದರೆ ಇಷ್ಟೊಂದು ತಾರತಮ್ಯ ಭೇದ ಭಾವ ಈ ಐಹಿಕ ಪ್ರಪಂಚದಲ್ಲಿ ಇದ್ದೇ ಇರುತ್ತದೆ. ಯಾಕೆಂದರೆ ನಾವು ನಮ್ಮ ಕರ್ಮಗಳ ಪ್ರಕಾರ ಜನ್ಮವನ್ನು ಪಡೆಯುತ್ತೇವೆ. ಹಾಗಾದರೆ ಸಮಾನತೆ ಅನ್ನುವಂಥದ್ದು ಹೇಗೆ ಸಾಧ್ಯ? ಸಮಾನತೆ ಅನ್ನುವಂಥದ್ದು ಸಾಧ್ಯವಿದೆ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದಾಗ ಮಾತ್ರ. ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದವನು ಎಲ್ಲರನ್ನ ಸಮಾನನಾಗಿ ಕಾಣುತ್ತಾನೆ ಅಂತ ಇಲ್ಲಿ ಹೇಳಲಾಗಿದೆ. ಸೊ ಆಧ್ಯಾತ್ಮಿಕ ಜ್ಞಾನ ಪಡೆದವನು ಎಲ್ಲರ ಹೃದಯದಲ್ಲಿ ಪರಮಾತ್ಮನನ್ನು ಮೊದಲು ಕಾಣುತ್ತಾನೆ. ಆದ್ದರಿಂದ ಪರಮಾತ್ಮನನ್ನು ಪ್ರತಿಯೊಬ್ಬರ ಹೃದಯದಲ್ಲಿ ಕಂಡಾಗ ಎಲ್ಲರನ್ನ ನಾವು ಭಗವಂತನ ಅಂಶ ಅಂತ ನಾವು ತಿಳಿದುಕೊಳ್ಳುತ್ತೇವೆ, ಭಗವಂತನ ಮಂದಿರದ ಥರ. ಸೊ ನಾವು ಎಲ್ಲರಿಗೂ ಗೌರವವನ್ನು ನಾವು ತೋರಿಸುತ್ತೇವೆ. ಯಾಕೆಂದರೆ ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮನಿರುವುದರಿಂದ. ಸೊ ಆದ್ದರಿಂದ ಸೊ ನಿಜವಾಗಿ ಜ್ಞಾನದಲ್ಲಿ ಇರುವವನು, ನಿಜವಾದ ಜ್ಞಾನ ಅಂದರೆ ಏನು? ಆಧ್ಯಾತ್ಮಿಕ ಜ್ಞಾನ, ನಾನು ಯಾರು ಅಂತ ತಿಳಿದುಕೊಳ್ಳುವಂಥದ್ದು ಮೊದಲಿಗೆ, ಅದಾದಮೇಲೆ ಭಗವಂತನಾರು ಅಂತ ತಿಳಿದುಕೊಳ್ಳುವಂಥದ್ದು. ಸೊ ನನ್ನ ಮತ್ತು ಭಗವಂತನ ನಡುವಿನ ಸಂಬಂಧ ಏನು ಅಂಥೇಳಿ, ಸೊ ನನ್ನ ಹೃದಯದಲ್ಲಿ ಪರಮಾತ್ಮನಾಗಿ ಭಗವಂತ ಇರುತ್ತಾರೆ ಅಂತ ತಿಳಿದುಕೊಳ್ಳುವಂಥದ್ದು. ಸೊ ಈ ಜ್ಞಾನವನ್ನು ತಿಳಿದುಕೊಂಡಾಗ ಯಾರೇ ಆಗಲಿ ಅವರು ನಮ್ರರಾಗುತ್ತಾರೆ. ನನ್ನ ಸ್ಥಾನ ಏನು ಅನ್ನೋದು ಅವರಿಗೆ ಗೊತ್ತಾಗುತ್ತೆ. ಪ್ರತಿಯೊಂದು ಜೀವಿಗಳು ಭಗವಂತನ ಅಂಶಗಳು, ಆದ್ದರಿಂದ ಪ್ರತಿಯೊಬ್ಬರಿಗೂ ನಾನು ಗೌರವವನ್ನು ಕೊಡಬೇಕು ಅನ್ನೋದನ್ನು ಅವರು ತಿಳಿದುಕೊಳ್ಳುತ್ತಾರೆ. ಸೊ ಭಗವದ್ಗೀತೆಯ ಈ ಜ್ಞಾನ ಇದು ಪ್ರತಿಯೊಬ್ಬರಿಗೆ ಕೂಡ, ಮತ್ತು ಈ ಜ್ಞಾನವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಯಾರನ್ನಾದರೂ ನಾವು ಹೇಗೆ ಶತ್ರುಗಳಂತ ತಿಳಿದುಕೊಳ್ಳೋದಕ್ಕೆ ಸಾಧ್ಯ? ಯಾಕೆಂದರೆ ಭಗವಂತ ಅವರ ಹೃದಯದಲ್ಲಿ ಇದ್ದಾರೆ ಅಂತಾದರೆ ಭಗವಂತ ಅವರ ಸ್ನೇಹಿತ ಮತ್ತು ನಮ್ಮ ಸ್ನೇಹಿತ ಕೂಡ ಹೌದು. ಸೊ ಅವರನ್ನು ನಾವು ಹೀಯಾಳಿಸೋದಾಗಲಿ ಅವಮಾನಿಸೋದಾಗಲಿ ನಾವು ಮಾಡಲಾಗುವುದಿಲ್ಲ. ಸೊ ಈ ಭಗವದ್ಗೀತೆಯ ಜ್ಞಾನವನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡಾಗ ವಿಶ್ವ ಭ್ರಾತೃತ್ವ ಬೆಳೆಯುತ್ತದೆ. ಯಾಕೆಂದರೆ ಈಗ ನಾವು ಎಲ್ಲರನ್ನ ಪರಮಾತ್ಮನ ಅಂಶ ಅಂತ ನಾವು ನೋಡುತ್ತೇವೆ. ಉದಾಹರಣೆಗೆ ಈಗ ಒಬ್ಬ ಹುಡುಗ ಬಾಲಕ ತನ್ನ ತಂದೆಯ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾನೆ. ಆ ಬಾಲಕನಿಗೆ ಯಾರಾದರೂ ಎರಡು ಏಟು ಕೊಟ್ಟರೆ ತಂದೆ ಸುಮ್ಮನೆ ಇರ್ತಾರಾ? ತಂದೆ ಯಾರು ಹೊಡಿತಾರ ಅವರಿಗೆ ಎರಡು ಬಾರಿಸ್ಬೋದು ಅಲ್ವಾ? ಸೊ ಅದೇ ಥರ ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮನಿದ್ದಾರೆ, ಹೇಗೆ ನಾವು ಅವರಿಗೆ ಅಗೌರವವನ್ನು ತೋರುವಂಥದ್ದು? ಸೊ ನಾವು
ಯಾರಿಗಾದರೂ ಅಗೌರವವನ್ನು ತೋರಿದರೆ ಅಲ್ಲಿರುವಂಥ ಪರಮಾತ್ಮ ನಮ್ಮ ಮೇಲೆ ಅವರು ಮುನಿಸಿಕೊಳ್ಳುತ್ತಾರೆ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೇಕು.

ಯಾರ ಮನಸ್ಸು ಸ್ಥಿರವಾಗಿದ್ದು ಸಮಭಾವದಲ್ಲಿ ನೆಲೆಸಿರುವುದೋ ಅವರು ಆಗಲೇ ಹುಟ್ಟು ಸಾವುಗಳ ಸ್ಥಿತಿಯನ್ನು ಗೆದ್ದಿರುತ್ತಾರೆ. ಅವರು ಬ್ರಹ್ಮನ್ನಂತೆ ದೋಷರಹಿತರು, ಆದ್ದರಿಂದ ಅವರು ಆಗಲೇ ಬ್ರಹ್ಮನ್ ಸ್ಥಿತರಾಗಿರುತ್ತಾರೆ.

0: ಪ್ರಿಯವಾದುದನ್ನು ಸಾಧಿಸಿದಾಗ ಹರ್ಷಿಸದಿರುವವನು, ಅಪ್ರಿಯವಾದುದನ್ನು ಪಡೆದಾಗ ಶೋಕಿಸದಿರುವವನು, ಸ್ಥಿರ ಬುದ್ಧಿಯುಳ್ಳವನು, ದಿಗ್ಭ್ರಮೆ ಹೊಂದದವನು, ಭಗವದ್ ವಿಜ್ಞಾನವನ್ನು ತಿಳಿದವನು ಆದ ಮನುಷ್ಯನು ಆಗಲೇ ಆಧ್ಯಾತ್ಮಿಕ ನೆಲೆಯಲ್ಲಿ ಸ್ಥಿತನಾಗಿರುತ್ತಾನೆ. ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಿದ ಮನುಷ್ಯನ ಲಕ್ಷಣಗಳನ್ನು ಇಲ್ಲಿ ಹೇಳಲಾಗಿದೆ. ದೇಹವನ್ನೇ ಆತ್ಮವೆಂದು ತಪ್ಪಾಗಿ ಗುರುತಿಸುವ ಮಾಯೆಗೆ ಒಳಗಾಗುವುದಿಲ್ಲ ಎನ್ನುವುದು ಮೊದಲನೆಯ ಲಕ್ಷಣ. ತಾನು ದೇಹವಲ್ಲ, ದೇವೋತ್ತಮ ಪರಮಪುರುಷನ ಒಂದು ಪ್ರತ್ಯೇಕ ಭಾಗ ಎಂದು ಅವನಿಗೆ ಸಂಪೂರ್ಣವಾಗಿ ತಿಳಿದಿರುತ್ತೆ. ಆದ್ದರಿಂದ ಆತನು ಏನನ್ನಾದರೂ ಸಾಧಿಸಿದಾಗ ಹಿಗ್ಗುವುದಿಲ್ಲ, ತನ್ನ ದೇಹಕ್ಕೆ ಸಂಬಂಧಿಸಿದ ಏನನ್ನಾದರೂ ಕಳೆದುಕೊಂಡಾಗ ಕುಗ್ಗುವುದಿಲ್ಲ. ಇದಕ್ಕೆ ಸ್ಥಿರ ಬುದ್ಧಿ ಅಂತ ಹೆಸರು. ಆದ್ದರಿಂದ ಅವನು ಜಡ ದೇಹವನ್ನು ಆತ್ಮ ಅಂಥೇಳಿ ತಪ್ಪಾಗಿ ತಿಳಿದು ದಿಗ್ಭ್ರಮೆ ಹೊಂದುವುದಿಲ್ಲ. ದೇಹವು ಶಾಶ್ವತವೆಂದು ಕೂಡ ಅವನು ಭಾವಿಸುವುದಿಲ್ಲ ಮತ್ತು ಆತ್ಮನ ಅಸ್ತಿತ್ವವನ್ನು ಅವನು ಕಡೆಗಣಿಸುವುದಿಲ್ಲ. ಇದರಿಂದ ಅವನು ಪರಮಸತ್ಯದ ಸಂಪೂರ್ಣ ವಿಜ್ಞಾನವನ್ನು, ಎಂದರೆ ಬ್ರಹ್ಮನ್, ಪರಮಾತ್ಮ ಮತ್ತು ಭಗವಂತನನ್ನು ತಿಳಿದುಕೊಳ್ಳುವ ಮಟ್ಟಕ್ಕೆ ಇರುತ್ತಾನೆ. ಆತನು ಪರಮಸತ್ಯದೊಂದಿಗೆ ಎಲ್ಲ ರೀತಿಗಳಲ್ಲೂ ಒಂದು ಆಗುವ ಹುಸಿ ಪ್ರಯತ್ನವನ್ನು ಮಾಡದೆ ತನ್ನ ನಿಜ ಸ್ವರೂಪವನ್ನು ತಿಳಿದಿರುತ್ತಾನೆ. ಇದಕ್ಕೆ ಬ್ರಹ್ಮನ್ ಸಾಕ್ಷಾತ್ಕಾರ ಅಥವಾ ಆತ್ಮ ಸಾಕ್ಷಾತ್ಕಾರ ಎಂದು ಹೆಸರು. ಇಂತಹ ಸ್ಥಿರ ಪ್ರಜ್ಞೆಯನ್ನು ಕೃಷ್ಣ ಪ್ರಜ್ಞೆ ಅಂತ ಕೂಡ ಕರೆಯುತ್ತಾರೆ. ಬಾಹ್ಯ ಸ್ಪರ್ಶೇಶ್ವ ಸಕ್ತಾತ್ಮ ವಿಂದಾತ್ಯಾತ್ಮನಿ ಯತ್ ಸುಖಂ ಸ ಬ್ರಹ್ಮ ಯೋಗ ಯುಕ್ತಾತ್ಮ ಸುಖ ಮಕ್ಷಯಮಶ್ನುತೆ. ಹೀಗೆ ಮುಕ್ತನಾದ ಮನುಷ್ಯನಿಗೆ ಐಹಿಕ ಇಂದ್ರಿಯ ಸುಖದ ಆಕರ್ಷಣೆ ಇಲ್ಲ. ಅವನು ಯಾವಾಗಲೂ ಆಂತರ್ಯದಲ್ಲಿ ಸುಖವನ್ನು ಅನುಭವಿಸುತ್ತಾ ಸಮಾಧಿ ಸ್ಥಿತಿಯಲ್ಲಿ ಇರುತ್ತಾನೆ. ಈ ರೀತಿಯಲ್ಲಿ ಆತ್ಮ ಸಾಕ್ಷಾತ್ಕಾರ ಪಡೆದ ಮನುಷ್ಯನು ಪರಮ ಸತ್ಯದಲ್ಲಿ ಮಗ್ನನಾಗಿರುವುದರಿಂದ ಅಮಿತಾನಂದವನ್ನು ಸವಿಯುತ್ತಾನೆ. ಸೊ ಯಾರು ಆಧ್ಯಾತ್ಮಿಕದಲ್ಲೇ ಸಂತೋಷವನ್ನು, ಸುಖವನ್ನು ಕಾಣುತ್ತಾರೋ, ಆತ್ಮತೃಪ್ತಿಯನ್ನು ಹೊಂದಿರುತ್ತಾರೋ, ಅವರು ಇಂದ್ರಿಯ ಸುಖದ ಬಗ್ಗೆ ಅತಿಯಾಗಿ ಯೋಚನೆಯನ್ನು ಮಾಡುವುದಿಲ್ಲ. ಯಾಕೆಂದರೆ ಅದಕ್ಕೆ ಆದಿಯೂ ಉಂಟು, ಅಂತ್ಯವೂ ಉಂಟು. ಆದರೆ ಆಧ್ಯಾತ್ಮಿಕ ಆನಂದಕ್ಕೆ ಆದಿ ಅಂತ್ಯ ಇಲ್ಲ, ಅದು ಅಮಿತಾನಂದ ಅವರಿಗೆ ಸಿಗುತ್ತದೆ. ಆದ್ದರಿಂದ ಸೊ ಅವನು ಇಂದ್ರಿಯ ವಿಷಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದಿಲ್ಲ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: भक्तिमय सकाळमध्ये आता मी निरोप घेणार आहे, पण जाण्यापूर्वी आजच्या पुण्यतिथी। अरुण बाली भारतीय अभिनेते यांची आज पुण्यतिथी। उमाकांत ठोंबरे साहित्यिक आणि वीणा मासिकाचे संपादक यांची पुण्यतिथी आजच। भाऊसाहेब वर्तक भारतीय राजकारणी व नेते पद्मश्री यांची पुण्यतिथी आजच आहे। डी व्ही जी कन्नड कवी व विचारवंत यांची पुण्यतिथी आजच्याच दिवशी। गुरु गोविंद सिंग शीख धर्माचे 10वे गुरु यांची पुण्यतिथी आजच आहे। या होत्या आजच्या पुण्यतिथीने। आज सोबत मनीषा निरोप घेतीये, पण जाण्यापूर्वी आजचा सकारात्मक विचार। मी बोलण्यापूर्वी विचार करेन, ऐकण्यापूर्वी समजून घेईन आणि निर्णय घेण्यापूर्वी सत्य तपासेन। विचार शुद्ध ठेवा, शब्द प्रेमळ ठेवा आणि कर्म प्रामाणिक ठेवा। जीवन आपोआप सुंदर होत जाते। याच सुंदर विचारांसह मनीषा इथंच थांबते, उद्या पुन्हा येईनच, पण तोपर्यंत तुम्ही ऐकत राहा रेणुधोनी 90.4 FM KLE कनसु। नमस्कार।
1: ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8 ಗಂಟೆಯಿಂದ 8:15 ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 9:00 ಕೆಎಲ್ಇ ಔಷಧೀಯ ಜ್ಞಾನ ಸರಣಿ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಕನ್ನಡ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ, 12:30 to 1:00 ಪ್ರಸಾರವಾಗಲಿದೆ ಗೀತ ಸಂಗಮ ಕಾರ್ಯಕ್ರಮ, 1:00 to 1:30 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 1:30 to 2:00 ಮಹಿಳಾ ಜಗತ್ತು ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಭಾಷಾ ಸಂಗಮ ಕಾರ್ಯಕ್ರಮ, 4:30 to 5:00 ಪ್ರಸಾರವಾಗಲಿದೆ ಸಂಧ್ಯಾ ಸಮಯ, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಯನ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಯನ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಮೆಲ್ಲುಸಿರೆ ಸವಿಗಾನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವು

0: You were listening to KLE Ayurveda Health Guide on KLE's Venudvani 90.4 FM. Keep listening to Venudvani 90.4 FM, KLE Kanasu.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
2: ಕೇಳಿ, ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಬೆಳಗಾವಿ ಇದೆ. ಜನ್ಮಲೇಲ್ಯಾ ಮುಲಾನ್ಪಾಸೂನ್ ತೆ ವಯೋವೃದ್ಧಾನ್ಪರ್ಯಂತ ದಾತಾಂಚಿ ಟ್ರೀಟ್ಮೆಂಟ್, ಜ್ಯಾಮಧ್ಯೆ ದಾತಾಂಚಿ ಸ್ವಚ್ಛತಾ, ದಾತ್ ಕಾಢಣೆ ಆಣಿ ಬಸವಣೆ, ವಾಕಡೆ ದಾತ್ ಸರಳ ರೇಷೆತ್ ಕರಣೆ, ಚಿರಲೇಲೆ ಓಟ, ಅಪಘಾತಾಮುಳೆ ಡೋಕ, ಮಾನ, ಚೆಹರಾ ಆಣಿ ತೊಂಡಾಶಿ ಸಂಬಂಧಿತ ಸರ್ಜಿಕಲ್ ಟ್ರೀಟ್ಮೆಂಟ್, ಡೋಳೆ, ನಾಕ ಆಣಿ ಕಾಣ ಯಾಂಚಿ ಕೃತ್ರಿಮ ಪ್ಲೇಸ್ಮೆಂಟ್, ತೊಂಡಾಚ್ಯಾ ಕರ್ಕರೋಗಾವರ್ತಿ ಉಪಚಾರ, ತಸೇಚ ದಾತಾಂಚಾ ಪಿವಳೆಪಣಾ ದೂರ ಕರಣೆ ಆಣಿ ಬರೇಚ ಕಾಹಿ. ಯಾ ಸರ್ವ ಸುವಿಧಾಂಚಾ ಲಾಭ ಘೇಣ್ಯಾಸಾಠಿ ಭೇಟ ದ್ಯಾ ಕೇಳಿ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೇಳಿ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ಆಮಚಾ ಫೋನ್ ನಂಬರ್ 08312470362 ಆಣಿ 9448998331.

ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗ ಅವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗ ಅವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಕಾವ್ಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಷಯ ಚರ್ಮದ ಆರೋಗ್ಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಡರ್ಮಿಟಾಲಜಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಬೆಳಗಾವಿಯ ಡಾಕ್ಟರ್ ವಿಜಯ ಸಜ್ಜನ್ ಅವರು ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಮದ ಆರೋಗ್ಯ ಅದರ ಬಗ್ಗೆ ಪ್ರಾರಂಭ ಮಾಡೋಣ. ಚರ್ಮದ ಆರೋಗ್ಯದ ಮಹತ್ವದ ಬಗ್ಗೆ ತಿಳಿಸಿ.
1: ಇವಾಗ ಚರ್ಮದ ಆರೋಗ್ಯ ಅಂತ ಹೇಳಿದ್ರೆ ಬರೇ ಚರ್ಮದ ಆರೋಗ್ಯ ಇರಲ್ಲ, ಇದು ದೇಹದ ಆರೋಗ್ಯನೂ ಇಂಪಾರ್ಟೆಂಟ್. ಸೊ ನಮ್ಮ ದೇಹ ಆರೋಗ್ಯವಾಗಿದ್ರೆ ನಮ್ಮ ಚರ್ಮನೂ ಆರೋಗ್ಯವಾಗಿರುತ್ತೆ, ಅಥವಾ ಪಳ ಪಳ ಹೊಳಿತದೆ ಅದಂತ ಹೇಳ್ಬೋದು. ಸೊ ನಾವು ನಮ್ದು ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ನಮ್ಮ ಚರ್ಮದಲ್ಲೂ ಬೇರೆ ಬೇರೆ ಲಕ್ಷಣಗಳು, ಅನಾರೋಗ್ಯದ ಲಕ್ಷಣಗಳು ಕಾಣ್ಕೋಬಹುದು. ಸೊ ಚರ್ಮದ ಆರೋಗ್ಯ ಬರೇ ನಾವು ಸ್ನಾನ ಮಾಡೋದ್ರಿಂದ ಇರಲ್ಲ. ಏನಂತ ಅಂದ್ರೆ, ಓಕೆ, ದಿನ ಸ್ವಚ್ಛಾಗಿ ಸ್ನಾನ ಮಾಡ್ಬಿಟ್ಟು ಅದು ಮಾಡ್ಲೇಬೇಕು. ದಿನ ಜಳಕ ಮಾಡೋದು ಮ್ಯಾಂಡ್ರೇಟರಿ, ಅದು ಬಿಡೋಂಗಿಲ್ಲ. ಬಟ್ ಅದ್ರ ಜೊತೆಗೆ ನಾವು ನಮ್ಗೆ ಆರೋಗ್ಯವಾಗಿ ಇರಕ್ಕೆ ಏನೇನ್ ಮಾಡ್ಬೇಕು ಅದನ್ನು ಎಲ್ಲ ಮಾಡ್ಬೇಕು. ಸೊ ದೇಹ ಆರೋಗ್ಯವಾದ್ರಷ್ಟೇನೆ ಚರ್ಮನೂ ಆರೋಗ್ಯವಾಗಿರುತ್ತೆ. ಸೊ ಎಲ್ಲರಿಗೂ ಗೊತ್ತಿದೆ ಆರೋಗ್ಯ ಹೇಗಿರ್ಬೇಕು ಅಂತ, ಬಟ್ ನಾವು ಅದ್ರ ಬಗ್ಗೆ ಮಾತಾಡ್ಕೊಂತ ಹೋಗೋಣ.
0: ಯೆಸ್, ಖಂಡಿತ. ಅಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಜನರಲ್ಲಿ ಕಂಡು ಬರುವಂತಹ ಚರ್ಮದ ಸಮಸ್ಯೆಗಳು ಯಾವುವು ಅದರ ಬಗ್ಗೆ?
1: ಓಕೆ, ನಾವಿವಾಗ ಏನು ಹೇಳ್ಬೋದಂದ್ರೆ ಚರ್ಮದಲ್ಲಿ ಅಂದ್ರೆ ದೇಹದಲ್ಲಿ ಏನೇ ಅನಾರೋಗ್ಯ ಇರಲಿ ಅದು ಚರ್ಮದ ಮೇಲೆ ಕಂಡೇ ಕಾಣುತ್ತೆ. ನಾವು ಏನು ಹೇಳ್ತೇವಂದ್ರೆ ಚರ್ಮ ಲಾರ್ಜೆಸ್ಟ್ ಆರ್ಗನ್ ಆಫ್ ದ ಬಾಡಿ ಅಂತ ಹೇಳೋದು. ಸೊ ಸರ್ಫೇಸ್ ಏರಿಯಾ ಎಲ್ಲ ನೋಡಿದ್ರೆ ಚರ್ಮನೇ ಜಾಸ್ತಿ ಏನಂತ ಹೇಳ್ತೀರಾ ಸ್ಪೇಸ್ ಅಕ್ಯುಪೈ ಮಾಡುತ್ತೆ ನಮ್ಮ ಬಾಡಿನಲ್ಲಿ. ಸೊ ಯಾವುದೇ ರೋಗ ಆಗಲಿ ಸಿಂಪಲ್ ಆಗಿ ಫಸ್ಟ್ ಅಂದ್ರೆ ನಾವು ಏನ್ ಹೇಳ್ಬೋದು, ಇನ್ಫೆಕ್ಷನ್ ಅಂತ ಹೇಳ್ಬೋದು, ಇನ್ಫ್ಲಮೇಟರಿ ಅಂತ ಹೇಳ್ಬೋದು, ಆಟೋ ಇಮ್ಯೂನ್ ಅಂತ ಹೇಳ್ಬೋದು. ಸೊ ಇವ್ ಯಾವುದಾದ್ರೂ ಇರ್ಲಿ ಅದು ಚರ್ಮದಲ್ಲಿ ಒಂದಲ್ಲ ಒಂದು ರೀತಿನಲ್ಲಿ ಕಾಣ್ಕೊಳತ್ತೆ. ಫಸ್ಟ್ ಬಂದ್ಬಿಟ್ಟು ನಾವು ಏನ್ ಹೇಳೋಣ ಅಂದ್ರೆ ಮೆಟಬಾಲಿಕ್ ಡಿಸೀಸ್ ಅಂತ. ಇವಾಗ ನಮ್ ಇಂಡಿಯಾನಲ್ಲಿ ಅಥವಾ ನಮ್ ದೇಶದಲ್ಲಿ ತುಂಬಾ ಎಲ್ಲರಲ್ಲೂ ಕಾಣ್ಕೊತಾ ಇರೋದು ನಾವೇನ್ ಹೇಳ್ತೇವಂದ್ರೆ ಡಯಾಬಿಟಿಸ್. ಸೊ ಇದು ಏನಾಗುತ್ತಂದ್ರೆ ಇಲ್ಲಿ ನಾವು ಏನ್ ನೋಡ್ಬೋದು ಅಂದ್ರೆ ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಅಂತ ಹೇಳ್ತೀವಿ. ಸೊ ಅದೇ ಫಸ್ಟ್ ಗುಣ ಆಗಿರ್ತದೆ ಅಂದ್ರೆ ಫಸ್ಟ್ ಡಯಾಬಿಟಿಸ್, ಸಡನ್ ಆಗಿ ಡಯಾಬಿಟಿಸ್ ಬರಲ್ಲ ಯಾರಿಗಾದ್ರೂ. ಅವ್ರಿಗೆ ಏನಾಗುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋರ್ಗೆ ಏನಾಗುತ್ತೆ, ಅವ್ರಿಗೆ ಕತ್ತಲ್ಲಿ, ಬಗಲಲ್ಲಿ, ತೊಡೆ ಸಂದಿನಲ್ಲಿ, ಕಣ್ ಸುತ್ತಲು ಎಲ್ಲ ಕಪ್ಪಾಗುತ್ತೆ, ಮತ್ತೆ ಚರ್ಮನು ಸ್ವಲ್ಪ ದಪ್ಪ ಆಗ್ಬೋದು. ಇದಕ್ಕೆ ನಾವು ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಅಂತ ಹೇಳ್ತೀವಿ. ಆಮೇಲೆ ಸ್ಕಿನ್ ಟ್ಯಾಕ್ಸ್ ಕಾಣ್ಕೊಳ್ಳೋದು. ಸೊ ಇದೆಲ್ಲಾನು ಇನ್ಸುಲಿನ್ ರೆಸಿಸ್ಟೆನ್ಸ್ ಲಕ್ಷಣಗಳು. ಇವಾಗ ಇದು ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ. ಸೊ ಯಾರಿಗೆ ಇದು ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ ಅಂತ, ಅವ್ರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿ ಊಟದಲ್ಲೆಲ್ಲ ಕರೆಕ್ಟ್ ಆಗಿ ಇದನ್ನ ಮಾಡ್ಕೊಂಡ್ರೆ ಆಕ್ಚುಲಿ ದೇ ಕ್ಯಾನ್ ಪ್ರಿವೆಂಟ್ ಡಯಾಬಿಟೀಸ್. ಸೊ ಅಂದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇಂಪಾರ್ಟೆಂಟ್. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂದ್ರೆ ಊಟನೂ ಆಯ್ತು, ಎಕ್ಸಸೈಸು ಆಯ್ತು, ನಿದ್ದೆನೂ ಆಯ್ತು, ಆಮೇಲೆ ಮನಸ್ಸಿನ ಸಂತೋಲನ ಅಂದ್ರೆ ಮನಸ್ಸನ್ನ ಕಾಮ್ ಆಗಿಟ್ಕೊಳ್ಳೋದು. ಸ್ಟ್ರೆಸ್ ಲೆವೆಲ್ನ ಎಲ್ಲಾರ್ಗು ಸ್ಟ್ರೆಸ್ ಇರುತ್ತೆ, ಬಟ್ ಅದನ್ನ ಹೆಂಗೆ ಮ್ಯಾನೇಜ್ ಮಾಡ್ತೀವಿ ಅದು ಇಂಪಾರ್ಟೆಂಟ್. ಸೊ ಇದು ಎಲ್ಲಾನು ಒಂದ್ ಸರಿ ಸಮಾನ ಮಾಡ್ಕೊಂಡ್ರೆ ಡೆಫಿನೆಟ್ ಆಗಿ ಮುಂದೆ ಶುಗರ್ ಬರೋದು ಅಥವಾ ಡಯಾಬಿಟಿಸ್ ಬರೋದನ್ನ ನಾವು ತಡೆಗಟ್ಬೋದು. ಸೊ ಇದು ಒಂದ್ ಲಕ್ಷಣ. ಸೊ ಇನ್ನ ಇವಾಗ ಎಲ್ಲಿ ಇದಾವೆ, ಇವಾಗ ಮಳೆಗಾಲ. ಸೊ ಏನಾಗ್ತಾ ಇದೆ, ಯಾರ್ದು ಬಟ್ಟೆ ಒಣಗ್ತಾ ಇಲ್ಲ, ಎಲ್ಲಾರ್ದು ಬಟ್ಟೆ ಹಸಿ. ನಾವು ಎಷ್ಟೊಂದ್ಸತಿ ಹಸಿ ಹಸಿ ಆಗಿರ್ತೇವಿ. ಸೊ ಈ ಟೈಮಲ್ಲಿ ಫಂಗಲ್ ಇನ್ಫೆಕ್ಷನ್ ಅಥವಾ ಗಜಕರ್ಣಿ ಇದು ಕಾಣ್ಕೊಳ್ಳೋದು ತುಂಬಾ ಕಾಮನ್ ಆಗಿರುತ್ತೆ. ಸೊ ಇವಾಗ ಇದನ್ನ ಹೇಗ್ ಪ್ರಿವೆಂಟ್ ಮಾಡ್ಬೋದಪ್ಪ ಅಂತಂದ್ರೆ, ಯಾವಾಗೂ ಬಟ್ಟೆನ ಒಣಗಿಸ್ಬಿಟ್ಟು ಇಸ್ತ್ರಿ ಮಾಡಿ ಆಮೇಲೆ ಹಾಕೊಳ್ಳಿ. ಹಸಿ ಬಟ್ಟೆನ ಹಾಕ್ಬಾರ್ದು. ಸ್ನಾನ ಆದ್ಮೇಲೆ ಒತ್ತಿಯಾಗಿ ಒರೆಸ್ಕೋಬೇಕು. ಬೇಕಿದ್ರೆ ಒಂದ್ ಎರಡ್ ನಿಮಿಷ ಫ್ಯಾನ್ ಗಾಳಿಗೂ ಆರಿಸ್ಕೊಂಡು ಆಮೇಲೆ ಬಟ್ಟೆ ಹಾಕೊಳ್ಳಿ. ಹಸಿ ಹಸಿ ಆಗಿದ್ರೆ ಡೆಫಿನೆಟ್ ಆಗಿ ಗಜಕರಣಿ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಇದು ಮಾಡೋದ್ರಿಂದ ಅಟ್ ಲೀಸ್ಟ್ ಟು ಅನ್ ಎಕ್ಸ್ಟೆಂಟ್ ವಿ ಕ್ಯಾನ್ ಪ್ರಿವೆಂಟ್ ಇದು ಗಜಕರಣಿ ಅಥವಾ ಫಂಗಲ್ ಇನ್ಫೆಕ್ಷನ್.
0: ಬಹಳ ಮುಖ್ಯವಾಗಿ ತಾವು ಲಾರ್ಜೆಸ್ಟ್ ಆರ್ಗನ್ ಆಫ್ ದ ಬಾಡಿ ಅಂತ ಹೇಳಿದ್ರೆ ಒಳಗೇನಾಗುತ್ತೆ ಅದರ ಬಗ್ಗೆ ನಮ್ಮ ಚರ್ಮದ ಮೇಲೆ ಗೊತ್ತಾಗುವ ಒಂದು ಲಕ್ಷಣ ಬಂದೇ ಬರುತ್ತೆ ಅಂತ ಮಳೆಗಾಲದ ಬಗ್ಗೆನೂ ತಾವು ಚೆನ್ನಾಗಿ ಹೇಳಿದ್ರಿ. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ. ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಮದ ಆರೋಗ್ಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಬೆಳಗಾವಿಯ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಡರ್ಮಿಟಾಲಜಿ ಡಾಕ್ಟರ್ ವಿಜಯ ಸಜ್ಜನ್ ಅವರು. ಈಗ ಆಕ್ನಿ ಬಗ್ಗೆ ತಾವು ಮಾತನಾಡೋಣ. ಬಹಳಷ್ಟು ಜನರು ಈ ಒಂದು ಟೀನೇಜರ್ಸ್ ನಲ್ಲಿ ಕಂಡು ಬರುವಂತಹ ಒಂದು ಆಕ್ನಿ, ಅದಕ್ಕೆ ವಿಭಿನ್ನವಾದ ಅವರು ಹೋಮ್ ರೆಮಿಡೀಸ್ ಎಲ್ಲ ಮಾಡ್ತಾರೆ. ಆಕ್ನಿ ಆಗ್ಲಿಕ್ಕೆ ಕಾರಣವೇನು ಅದ್ರ ಬಗ್ಗೆ ಸ್ವಲ್ಪ?
1: ಓಕೆ, ನಾನು ತುಂಬಾ ಕಾಂಪ್ಲಿಕೇಟ್ ಮಾಡಲ್ಲ, ಸಿಂಪಲ್ ಆಗಿ ಹೇಳ್ತೀನಿ. ಮೊಡವೆ ಅನ್ನೋದು ಏನಂತ ಹೇಳ್ಬೋದು, ಮೆಜಾರಿಟಿನಲ್ಲಿ ಫಿಸಿಯಾಲಜಿಕಲ್ ಅಂತ ಹೇಳ್ತೀವಿ. ಅಂದ್ರೆ ಒಂದ್ ಏಜ್ ಅಲ್ಲಿ ಇರುತ್ತೆ, ಅರೌಂಡ್ 13-30 ವರ್ಷ ತನಕ. ಹೆಚ್ಚು ಕಡಿಮೆ ಎಲ್ಲರಿಗೂ ಪ್ರಮಾಣ ಹೆಚ್ಚು ಕಡಿಮೆ ಇರ್ಬೋದು, ಬಟ್ ಎಲ್ಲರಿಗೂ ಸ್ವಲ್ಪ ಮಟ್ಟಿಗೆ ಪಿಂಪಲ್ಸ್ ಕಂಡೇ ಕಾಣ್ಕೊಡುತ್ತೆ. ಸೊ ಇದು ನಾರ್ಮಲ್. ಬಟ್ ನಾವು ಯಾವಾಗೂ ಪಿಂಪಲ್ಸ್ನ ಯಾಕೆ ಟ್ರೀಟ್ ಮಾಡ್ತೀವಿ ಅಂದರೆ ಅದು ಹೋಗ್ಬಿಟ್ಟು ಕಲೆಗಳನ್ನ ಕೊಡಬಾರ್ದು ಅಂತ, ಸ್ಕಾರ್ಸ್ ಆಗಬಾರ್ದು ಅಂತ. ಯಾಕಂದ್ರೆ ಪಿಂಪಲ್ಸ್ ಹೋಗ್ಬಿಡುತ್ತೆ, ಅದೇನು ಲೈಫ್ ಲಾಂಗ್ ಇರಲ್ಲ. ಬಟ್ ಯಾವಾಗಾದ್ರೂ ಕಲೆಗಳು ಅಥವಾ ಸ್ಕಾರ್ಸ್ ಏನಿರುತ್ತಲ್ಲ ಅದು ಲೈಫ್ ಲಾಂಗ್ ಇರುತ್ತೆ. ಸೊ ಅದನ್ನ ನಾವು ಡೆಫಿನೆಟ್ ಆಗಿ ಟ್ರೀಟ್ ಮಾಡಬೇಕಾಗತ್ತೆ. ಸಿಂಪಲ್ ಆಗಿ ಇವಾಗ ಹೆಂಗಂದ್ರೆ ಮೊಡವೆ, ಅದರಲ್ಲಿ ಸ್ಟೇಜಸ್ ಇರುತ್ತೆ. ಅಂದ್ರೆ ಫಸ್ಟ್ ಲಕ್ಷಣ ಕಾಣ್ಕೊಳ್ಳೋದು ನಾವೇನಂತ ಹೇಳ್ತೀವಿ, ಬ್ಲ್ಯಾಕ್ ಹೆಡ್ ಅಥವಾ ವೈಟ್ ಹೆಡ್ ಅಂತ ಹೇಳ್ತೀವಿ, ಅದು ಫಸ್ಟ್ ಇರುತ್ತೆ. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಕೆಂಪಾಗದ್ ಗುಳ್ಳೆಗಳಾಗತ್ತೆ, ಆಮೇಲೆ ಗುಳ್ಳೆದಿಂದ ಏನಂದ್ರೆ ಕ್ಯೂ ಬಕ್ಕಿ ಆಗುತ್ತೆ. ಅದಾದ್ಮೇಲೆ ಎಷ್ಟೊಂದು ಜನಕ್ಕೆ ಸ್ಕಾರ್ಸ್ ಆಗ್ಬೋದು ಅಥವಾ ಕಲೆಗಳಾಗ್ಬೋದು. ಸೊ ಎಲ್ಲ ಸ್ಟೇಜಸ್ ಇರುತ್ತೆ. ಯಾರಿಗೆ ಬರೇ ಕೊಮೆಡಾನ್ಸ್ ಅಂತ ಹೇಳ್ತೀವಿ ಅವ್ರಿಗೆ ಜಾಸ್ತಿ ತಲೆ ಕೆಡಿಸ್ಕೊಂಡು ಓವರ್ ಟ್ರೀಟ್ಮೆಂಟ್ ಎಲ್ಲ ಮಾಡೋದು ಬೇಕಾಗಿಲ್ಲ. ಬಟ್ ಯಾರಿಗೆ ಪಸ್ ಎಲ್ಲ ಆಗ್ಬಿಟ್ಟು ಕಲೆ ಬೀಳೋ ಚಾನ್ಸ್ ಇರುತ್ತೆ ಅವ್ರಿಗೆ ಕರೆಕ್ಟಾಗಿ ಚಂದಾಗಿ ಟ್ರೀಟ್ಮೆಂಟ್ ಕೊಡಲೇಬೇಕು. ನಾವು ಇವಾಗ ಏನು ಮಾಡೋಣ ಅಂದರೆ, ಇವಾಗ ಪಿಂಪಲ್ಸ್ ಬಗ್ಗೆ ನೀವು ಮನೇಲಿ ಏನು ಮಾಡ್ಬೋದು ಅಂತ ಹೇಳೋಣ. ಯಾವಾಗೂ ಪಿಂಪಲ್ಸ್ ಇದೆ ಅಂತ ಹೇಳಿಬಿಟ್ಟು ತುಂಬ ಹಾರ್ಷ್ ಆಗಿರೋ ಫೇಸ್ ವಾಷಸ್ ಎಲ್ಲ ಯೂಸ್ ಮಾಡಬೇಡಿ. ಸೊ ಫೇಸ್ ವಾಶ್ನ ಓವರ್ ಆಗೂ ಯೂಸ್ ಮಾಡಬಾರ್ದು. ಓಕೆ, ಎಷ್ಟಂದ್ರೆ 3 ಸತಿ ಮುಖ ತೊಳ್ಕೊಂಡ್ರೆ ಸಾಕಾಗುತ್ತೆ. ನೀವು ಓವರ್ ಆಗಿ ಮಾಡಿದ್ರೆ ಏನಾಗುತ್ತೆ, ಸ್ಕಿನ್ ಇನ್ನೂ ಡ್ರೈ ಆಗುತ್ತೆ, ಡ್ರೈ ಆಗಿಬಿಟ್ಟು ಇರಿಟೇಷನ್ ಆಗುತ್ತೆ. ಸೊ ಅದು ಮಾಡೋದಿಲ್ಲ. ಆಮೇಲೆ ಡೆಫಿನೆಟ್ ಆಗಿ ಕ್ಲೀನ್ ಇರೋದ್ರಿಂದ ಆದಷ್ಟು ಮೊಡವೆ ಕಡಿಮೆ ಇರುತ್ತೆ. ಬಟ್ ಹೇಳೋದ್ ಪ್ರಕಾರ ಒಂದ್ ಏಜ್ ಅಲ್ಲಿ ಮೊಡವೆ ಬರುತ್ತೆ. ಸೊ ಅದನ್ನ ನೀವೇನ್ ಮಾಡ್ಬೇಕು ಅಂದ್ರೆ ಚೂಟೋದು ಕಿತ್ತೋದು ಏನು ಮಾಡಬಾರ್ದು. ಆಮೇಲೆ ಓವರ್ ದ ಕೌಂಟರ್ ಪ್ರಾಡಕ್ಟ್ಸ್ನ ಏನೇನೋ ಯೂಸ್ ಮಾಡಬೇಡಿ. ನೀವು ಏನು ಯೂಸ್ ಮಾಡ್ಬೋದು ಅಂದರೆ ಬೆನ್ಸಲ್ ಪೆರಾಕ್ಸೈಡ್ ಬರುತ್ತೆ, ಅದು ಯೂಸ್ ಮಾಡ್ಬೋದು, ದಟ್ ಇಸ್ ಫೈನ್. ಓಕೆ, ಆಮೇಲೆ ರೆಟಿನಾಯ್ಡ್ಸ್ ಅಂತ ಹೇಳ್ತೀವಿ, ಅದು ಯೂಸ್ ಮಾಡ್ಬೋದು. ಬಟ್ ಯು ಹ್ಯಾವ್ ಟು ಟೇಕ್ ಪ್ರಿಕಾಷನ್ಸ್. ಸುಮ್ಮನೆ ಲೈಫ್ ಲಾಂಗ್ ಏನೇನೋ ಹಚ್ಕೊಳ್ಳಂತ ಹೋಗಬೇಡಿ. ಪಿಂಪಲ್ಸ್ ಎಲ್ಲ ಇದ್ದಾಗ ಯಾವತ್ತೂ ಸ್ಟೀರಾಯ್ಡ್ಸ್ನ ಯೂಸ್ ಮಾಡಬಾರ್ದು, ಅದನ್ನು ಇನ್ನೂ ಜಾಸ್ತಿ ಮಾಡುತ್ತೆ. ಸೊ ಸುಮ್ಮನೆ ಓವರ್ ದ ಕೌಂಟರ್ ಯಾರೋ ಹೇಳ್ತಾರೆ ಅಂತ ಕ್ರೀಮ್ಸ್ ಎಲ್ಲ ಯೂಸ್ ಮಾಡಬೇಡಿ. ಮುಖನ ಅಟ್ಲೀಸ್ಟ್ 1-3 ಟೈಮ್ಸ್ ತೊಳಿರಿ. ಆಮೇಲೆ ನಿಮ್ಮ ಡಾಕ್ಟರ್ ಕೊಟ್ಟೆ ಕ್ರೀಮ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿರಿ, ಇನ್ಸ್ಟ್ರಕ್ಷನ್ ಪ್ರಕಾರ ಫಾಲೋ ಮಾಡಿರಿ. ಸೊ ಅದರಿಂದ ಮೋಸ್ಟ್ ಆಫ್ ದ ಟೈಮ್ ಸಿಂಪಲ್ ಆಕ್ನೆ ಟ್ರೀಟ್ಮೆಂಟ್ ಅಂದರೆ ಕ್ಯೂರ್ ಆಗಲ್ಲ, ಬಟ್ ಕಂಟ್ರೋಲ್ ಬರುತ್ತೆ. ಬಟ್ ತುಂಬ ಜಾಸ್ತಿ ಇತ್ತು, ಕ್ಯೂ ಗುಳ್ಳೆ ಇದೆ, ಸ್ಕಾರ್ ಆಗ್ತಾ ಇದೆ ಅಂದರೆ ಡೆಫಿನೆಟ್ ಆಗಿ ನೀವು ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಹೋಗ್ಬಿಟ್ಟು ಕರೆಕ್ಟಾಗಿ ಅವ್ರು ಹೇಳಿದ ಡ್ಯೂರೇಷನ್ ತನಕ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ.
0: ಡಾಕ್ಟರ್ ಮೇಡಮ್, ತಾವು ತಮ್ಮ ಉತ್ತರದಲ್ಲಿ ಹೇಳಿದ್ರಿ 2-3 ಮೆಡಿಸಿನ್ ಬಗ್ಗೆ. ಅಂತ ಸಂದರ್ಭದಲ್ಲಿ ಒಂದು ಪ್ರಶ್ನೆ, ಈಗ ಮಾಹಿತಿಯ ಯುಗ, ಗೆಟ್ ಇನ್ಫಾರ್ಮೇಶನ್ ಅಟ್ ಅ ಕ್ಲಿಕ್ ಅಂತ ಹೇಳ್ತಾರೆ, ಸೆಲ್ಫ್ ಮೆಡಿಕೇಟ್ ಮಾಡ್ತಾ ಇದ್ದಾರೆ ಬಹಳಷ್ಟು ಜನ. ಚರ್ಮದ ಒಂದು ವಿಷಯ ಬಂದಾಗ ಸೆಲ್ಫ್ ಮೆಡಿಕೇಶನ್ ಒಳ್ಳೇದಾ ಅಥವಾ ಕೆಟ್ಟದಾ, ಅದ್ರ ಬಗ್ಗೆ ವೈದ್ಯರಾದ ನೀವು ಏನ್ ಹೇಳಿಕೆ ಇಷ್ಟ?
1: ಸೆಲ್ಫ್ ಮೆಡಿಕೇಶನ್ ಯಾವಾಗೂ ಮಾಡಬಾರ್ದು. ಏನಿದೆ ಅಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ನಮ್ದು ಚರ್ಮ ಲಾರ್ಜೆಸ್ಟ್ ಆರ್ಗನ್ ಇದೆ, ನಾವು ಅದ್ರ ಮೇಲೆ ಏನ್ ಹಚ್ಕೊಂಡ್ರು ಅದು ಅಬ್ಸಾರ್ಬ್ ಆಗುತ್ತೆ. ಸೊ ಡೆಫಿನೆಟ್ಲಿ ನಮ್ಮ ಸಿಸ್ಟಮ್ ಒಳಗೆ ಹೋಗುತ್ತೆ ಅದು. ಸೊ ನಾವೇನಾದ್ರೂ ಕೆಟ್ಟ ವಸ್ತು ಹಚ್ಕೊಂಡ್ರೆ ಡೆಫಿನೆಟ್ ಆಗಿ ಅದು ನಮ್ಮ ಬಾಡಿ ಒಳಗೆ ಹೋಗಿ ಕೆಟ್ಟ ದುಷ್ಪರಿಣಾಮನೇ ಮಾಡುತ್ತೆ. ಸೊ ಯಾವುದಾದ್ರೂ ಮೆಡಿಕೇಶನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದಕ್ಕೊಂದು ಬೇಸಿಕ್ ಐಡಿಯಾ ಇರಬೇಕು. ನೆಟ್ಟಲ್ಲಿ ಒಂದೊಂದ್ಸತಿ ಐಡಿಯಾ ಸಿಗುತ್ತೆ, ಸಿಗಲ್ಲ, ಬಟ್ ಅದು ಏನಂದ್ರೆ ಅಥೆಂಟಿಕೇಟೆಡ್ ಇರಲ್ಲ. ಯಾರಾದ್ರೂ ನೆಟ್ಟಲ್ಲಿ ಏನಾದ್ರೂ ಹಾಕ್ಬಿಡ್ಬೋದು. ಸೊ ನೀವು ಅಥೆಂಟಿಕ್ ಇನ್ಫಾರ್ಮೇಶನ್ ಸರ್ಚ್ ಮಾಡಿದ್ರೆ ಪೇಷಂಟ್ ಇನ್ಫಾರ್ಮೇಶನ್ ಅನ್ಸ ಸಿಗುತ್ತೆ ಕರೆಕ್ಟಾಗಿ ವೆಬ್ಸೈಟ್ಸ್ ಅಲ್ಲಿ, ಆ ಇನ್ಫಾರ್ಮೇಶನ್ ಪೇಷಂಟ್ಸ್ಗಂತಾನೆ ಇರುತ್ತೆ. ಸೊ ನೀವು ಅದನ್ನ ನೋಡ್ಕೊಂಡ್ಬಿಟ್ಟು ಮಾಡಿಕೊಂಡು ಫಾಲೋ ಮಾಡ್ಬೋದು. ಸಿಂಪಲ್ ಹೌಸ್ ರೆಮಿಡೀಸ್ ಎಲ್ಲ ಇರ್ತಾವೆ, ಲೈಕ್ ಮುಖ ತೊಳೆಯೋದು, ರಫ್ ಆಗಿರಬಾರ್ದು, ಮತ್ತೆ ಡೈಲಿ ರೂಟೀನು ಏನು ಫಾಲೋ ಮಾಡಬೇಕು. ಲೈಕ್ ಇವಾಗ ಪಿಂಪಲ್ಸ್ ಇದ್ದಾಗ ಸ್ವಲ್ಪ ಮಟ್ಟಿಗೆ ಡೈರಿ ಅವಾಯ್ಡ್ ಮಾಡಬೇಕು, ಸ್ವೀಟ್ಸ್ ಅವಾಯ್ಡ್ ಮಾಡಬೇಕು. ಸೊ ಆಮೇಲೆ ಫೈಬರ್ ರಿಚ್ ಫುಡ್ ಅಂದರೆ ತರಕಾರಿಗಳೆಲ್ಲ ಜಾಸ್ತಿ ತಿನ್ನಬೇಕು. ಸೊ ಇದರಿಂದ ಏನಾಗುತ್ತಂದ್ರೆ ಪಿಂಪಲ್ಸ್ ಏನು ಪೂರ್ತಿ ನಿಂತೋಗಲ್ಲ, ಬಟ್ ಕಂಟ್ರೋಲಲ್ಲಿ ಇರುತ್ತೆ. ಜಾಸ್ತಿ ಫ್ಲೇರ್ ಅಂತ ಏನು ಹೇಳ್ತೀವಿ ಅದಾಗಲ್ಲ. ಆಮೇಲೆ ಇನ್ನೊಂದು, ಹುಡುಗಿಯರಲ್ಲಿ ಅವ್ರದ್ದು ಸೈಕಲ್ಸ್ ಎಲ್ಲ ಇದ್ದಾಗ ಅದು ಇರುತ್ತೆ, ಪಿಂಪಲ್ಸ್ ಕಾಣುತ್ತೆ. ಡೆಫಿನೆಟ್ ಆಗಿ ಮೆಜಾರಿಟಿ ಪ್ರಾಬ್ಲಮ್ಸ್ ಏನಾಗೋದಂದ್ರೆ ಒಂದು ಪಿಂಪಲ್, ಅದೇನು ಟಿವಿನಲ್ಲಿ ಎಲ್ಲ ಬರುತ್ತಲ್ಲ, ಒಂದು ಪಿಂಪಲ್ ಬಂದ್ಬಿಟ್ರೆ ನಿಮ್ಗೆ ಯಾರು ಇಷ್ಟನೇ ಪಡಲ್ಲ, ಆ ಥರ ಏನಿರಲ್ಲ. ಇಟ್ಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್. ಒಂದು ಏಜ್ ಅಲ್ಲಿ ನಿಮ್ಗೆ ಬರುತ್ತೆ ಪಿಂಪಲ್ಸ್. ಸೊ ಅದನ್ನ ಚೂಟೋದು ಕಿತ್ತೋದು ಅಥವಾ ಒಂದ್ ದಿವಸಲ್ಲಿ ಒಂದ್ ಕ್ರೀಮ್ ಹಚ್ಚಿದ ತಕ್ಷಣ ಅದು ಮರುದಿವಸನೆ ಹೋಗ್ಬಿಡುತ್ತೆ, ಅದೆಲ್ಲ ತಪ್ಪು ಇನ್ಫಾರ್ಮೇಶನ್ ಇದೆ. ಆತರ ಏನಾಗಲ್ಲ. ಪಿಂಪಲ್ಸ್ ಬಂದ್ರೆ ಒಂದ್ ಟೈಮ್ ತಗೊಳುತ್ತೆ, ಸ್ಲೋ ಆಗಿ ಹೋಗುತ್ತೆ. ಒಂದ್ ವಾರ ಇರ್ಬೋದು, ಒಂದ್ 10 ದಿವಸ ಇರ್ಬೋದು, ಅದು ತನ್ನಷ್ಟಕ್ಕೆ ತಾನೇ ಹೋಗ್ಬಿಟ್ಟು ಏನೂ ಆಗೋದಿಲ್ಲ. ಅಂದ್ರೆ ಒಂದ್ ಚಿಕ್ಕ ಕಲೆ ಇರ್ಬೋದು, ಆಮೇಲೆ ಅದು ಹೋಗ್ಬಿಡುತ್ತೆ. ಬಟ್ ನೀವು ಚೂಟೋದು ಕಿತ್ತೋದು ಏನಾರು ಮಾಡಿದ್ರೆ ನಾವೇನ್ ಹೇಳ್ತೇವೆ ಅಂದ್ರೆ ಸ್ಕಾರ್ ಅಂತ ಹೇಳ್ತೇವೆ. ಅದು ಲೈಫ್ ಲಾಂಗ್ ಇರುತ್ತೆ, ಅದನ್ನ ಮತ್ತೆ ಟ್ರೀಟ್ಮೆಂಟ್ ಮಾಡ್ಬೇಕಂದ್ರೆ ನೀವು ತುಂಬಾ ಖರ್ಚೆಲ್ಲ ಮಾಡ್ಬೇಕು, ತುಂಬಾ ಟೈಮ್ ಎಲ್ಲ ಹೋಗುತ್ತೆ. ಸೊ ಯಾವತ್ತು ಚೂಟೋದು ಕಿತ್ತೋದು ಯಾವತ್ತು ಮಾಡಬಾರದು.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ, ಇದು ಬೆಳಕಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ವಿಷಯ ಚರ್ಮದ ಆರೋಗ್ಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ KLE ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಬೆಳಗಾವಿಯ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಡರ್ಮಿಟಾಲಜಿ ಡಾಕ್ಟರ್ ವಿಜಯ ಸಜ್ಜನ್ ಅವರು. ಡಾಕ್ಟರ್ ಮೇಡಮ್, ಈಗ ರೋಗಗಳ ಬಗ್ಗೆ ಮಾತನಾಡೋಣ. ಎಕ್ಸಿಮಾ ಅಂದ್ರೆ ಏನು, ಅದರ ಲಕ್ಷಣ?
1: ಎಕ್ಸಿಮಾ ಅಂದ್ರೆ ಇದು ಒಂದು ಕಾಮನ್ ಟರ್ಮಿನಾಲಜಿ ಅಂತ ಹೇಳ್ಬೋದು. ಎಲ್ಲದಕ್ಕೂ ಎಕ್ಸಿಮಾ ಅಂತ ಹೇಳ್ತೀವಿ ಅಂದ್ರೆ ಸ್ಕಿನ್ ಅಳತಾ ಇದ್ರೆ ಅಂದ್ರೆ ಎಕ್ಸಿಮಾ ಅಂತ ಹೇಳ್ತೀವಿ. ಸೊ ಎಕ್ಸಿಮಾ ಅಂದ್ರೆ ವಿ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್. ಇವಾಗ ಅಟೋಪಿಕ್ ಎಕ್ಸಿಮಾ ಅಂತ ಹೇಳ್ತೇವೆ, ಇವಾಗ ಸ್ಕಿನ್ ಡ್ರೈ ಆದ್ರೆ ಹೇಳೋದು ಅಸ್ಟಿಯೋಟಿಕ್ ಎಕ್ಸಿಮಾ ಅಂತ ಹೇಳ್ತೇವೆ, ಇರಿಟೆಂಟ್ ಎಕ್ಸಿಮಾ ಅಂದ್ರೆ ಇರಿಟೆಂಟ್ ಅಪ್ಸ್.

0: ಸೀಲ್ನಲ್ಲೆಲ್ಲ ಒಡಿತದೆ, ಅಂದರೆ ಕಾಲೆಲ್ಲ ಸೀಳ್ಬೋದು. ಇದೆಲ್ಲನೂ ಯಾಕಂದರೆ ಅಟ್ಮಾಸ್ಫಿಯರ್ ಅಲ್ಲಿ ಹ್ಯುಮಿಡಿಟಿ ಕಡಿಮೆ ಆಗೋದಕ್ಕೆ ಆಗುತ್ತೆ. ಸೊ ಇವಾಗಪ್ಪ ಏನು ಮಾಡಬೇಕು ಅಂದರೆ, ಯಾವಾಗ್ಲೂ ಸ್ನಾನ ಮಾಡೋದು ಒಂದು ರೀತಿ ಇರುತ್ತೆ, ಎಲ್ಲರಿಗೂ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡೋದು ತುಂಬ ಇಷ್ಟ ಆಗುತ್ತೆ. ಅಂದರೆ ಲಾಂಗ್ ಬಾತ್ಸ್, ಒಂದು ಗಂಟೆ ತನಕ ಸ್ನಾನ ಮಾಡೋದು, ಬಿಸಿ ಬಿಸಿ ಇರಬೇಕು. ಬಟ್ ಅದು ಚರ್ಮಕ್ಕೆ ಆರೋಗ್ಯಕರ ಅಲ್ಲ. ಚರ್ಮಕ್ಕೆ ಏನು ಮಾಡಬೇಕು ಅಂದರೆ, ನಾವು ಶಾರ್ಟ್ ಬಾತ್ಸ್ ಅಂದರೆ 2-5 ಮಿನಿಟ್ಸ್ ಅಷ್ಟು, ಆಮೇಲೆ ಲೂಕ್ ವಾರ್ಮ್ ವಾಟರ್. ಲೂಕ್ ವಾರ್ಮ್ ವಾಟರ್ ಅಂದರೆ ಉಗುರು ಬೆಚ್ಚ ನೀರಲ್ಲಿ ಜಳಕ ಮಾಡಬೇಕು. ತುಂಬ ಸುಡು ಸುಡು ನೀರಲ್ಲಿ ಜಳಕ ಮಾಡಬಾರ್ದು. ಆಮೇಲೆ ಯಾವಾಗೂ ಮಾಯಿಶ್ಚರೈಸಿಂಗ್ ಸೋಪ್ ಯೂಸ್ ಮಾಡಿ, ಹಾರ್ಶ್ ಸೋಪ್ ಎಲ್ಲ ಯೂಸ್ ಮಾಡಬೇಡ್ರಿ. ಸ್ನಾನ ಆದ ತಕ್ಷಣ ಯಾವುದಾದ್ರು ಬಾಡಿ ಲೋಷನ್ ಮೈ ತುಂಬ ಹಚ್ಚಬೇಕು. ಎಸ್ಪೆಷಲಿ ಬಾಡಿ ಲೋಷನ್ಸ್ ಯಾವಾಗ ಯೂಸ್ ಮಾಡ್ತೀರಾ, ಅವಾಗ ಜಾಸ್ತಿ ಫ್ರೇಗ್ರೆನ್ಸ್ ಇರೋದು ಯೂಸ್ ಮಾಡಬೇಡ್ರಿ. ಫ್ರೇಗ್ರೆನ್ಸ್ ಇರೋದು ಚೆನ್ನಾಗಿ ಅನಿಸುತ್ತೆ, ಬಟ್ ಅದರಿಂದ ಇರಿಟೇಷನ್ ಆಗ್ಬೋದು. ಸೊ ನಾನ್ ಫ್ರೇಗ್ರೆಂಟ್ ಮಾಯಿಶ್ಚರೈಸಿಂಗ್ ಲೋಷನ್ಸ್ ಹಚ್ಚಿ ಸ್ನಾನ ಆದ ತಕ್ಷಣ ಹಚ್ಚಬೇಕು. ಬಟ್ಟೆ ಹಾಕೊಳ್ಳೋಕ್ಕಿಂತ ಮುಂಚೆನೆ ಮಾಯಿಶ್ಚರೈಸರ್ ಹಚ್ಚಿಬಿಟ್ಟು ಆಮೇಲೆ ಬಟ್ಟೆ ಹಾಕೋಬೇಕು. ಇದರಿಂದ ಏನಾಗುತ್ತೆ ಅಂದರೆ, ನಿಮ್ಮದು ವಿಂಟರ್ ಎಕ್ಸಿಮಾ ಎಲ್ಲ ಕಡಿಮೆ ಆಗುತ್ತೆ. ಬಟ್ ಅದರ್ ಎಕ್ಸಿಮಾಸ್ ಅಂದರೆ, ನಾವು ಇವಾಗ ಒಂದು ಸ್ವಲ್ಪ ಜನಕ್ಕೆ ಸ್ಕಿನ್ ತುಂಬ ಡ್ರೈ ಇರುತ್ತೆ, ವಾಟ್ ವಿ ಟೆಲ್ ಆಸ್ ಅಟೋಪಿಕ್ ಡರ್ಮಟೈಟಿಸ್ ಅಂತ ಹೇಳ್ತೇವೆ, ಅವರಿಗೆ ಬರೀ ಇಷ್ಟೆಲ್ಲ ಮಾಡಿದ್ರೆ ಕಡಿಮೆ ಆಗಲಿಕ್ಕಿಲ್ಲ, ಅವರಿಗೆ ಜಾಸ್ತಿ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಅವರು ಡೆಫಿನೆಟ್ ಆಗಿ ಡರ್ಮಟಾಲಜಿಸ್ಟ್ ಹತ್ರ ಹೋಗ್ಬೇಕಾಗುತ್ತೆ. ಆಮೇಲೆ ಇನ್ನೊಂದು ಬಂದ್ಬಿಟ್ಟು ನಾವೇನು ಹೇಳ್ತೀವಿ, ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಅಂತ. ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಮೇಜರ್ ಎಸ್ಪೆಷಲಿ ಹೌಸ್ ವೈಫ್ಸ್ ಅಲ್ಲಿ ನೋಡೋದಂದ್ರೆ, ಡಿಟರ್ಜೆಂಟ್ ಯೂಸ್ ಮಾಡ್ತಾರೆ. ಡಿಟರ್ಜೆಂಟ್ ಏನಾಗುತ್ತೆ ಅಂದರೆ, ಅದು ನಮ್ದು ಮೇಲ್ಗಡೆ ಚರ್ಮನೆಲ್ಲ ಕಿತ್ಬಿಡುತ್ತೆ, ಕಿತ್ಬಿಟ್ಟು ಅದು ಇರಿಟೇಷನ್ ಕಾಸ್ ಮಾಡುತ್ತೆ. ಸೊ ಯಾವಾಗಲೂ ಬಟ್ಟೆ ಪಾತ್ರೆ ತೊಳಿಬೇಕಾದ್ರೆ ರಬ್ಬರ್ ಗ್ಲೌಸ್ ಅಥವಾ ಸಿಲಿಕಾನ್ ಗ್ಲೌಸ್, ಇವು ಎರಡು ಗ್ಲೌಸ್ ಹಾಕೊಂಡ್ಬಿಟ್ಟು ನೀವು ಬಟ್ಟೆ ಪಾತ್ರೆನ ತೊಳಿರಿ. ಅವಾಗ ನಿಮಗೆ ಇದು ಇರಿಟೆಂಟ್ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಏನಂತ ಹೇಳ್ತೇವಲ್ಲ, ಅದು ಆಗಲ್ಲ. ಇದು ಸಿಂಪಲ್ ಇದೆ. ಯಾರಿಗೂ ಅದು ಇಷ್ಟ ಆಗಲ್ಲ, ಗ್ಲೌಸ್ ಹಾಕಬೇಕು ಅಂದರೆ ಅದೊಂದು ದೊಡ್ಡ ಎಫರ್ಟ್ ಅಂತ ಅನಿಸುತ್ತೆ. ಬಟ್ ಕೈಯೆಲ್ಲ ಏನಂತ ಹೇಳ್ತೀರಾ ನೀವು, ರೆಡ್ ಆಗಿಬಿಟ್ಟು ಇಚ್ಚಿಂಗ್ ಎಲ್ಲ ಆಗಿ ಉರಿತಾ ಇದ್ರೆ ಅದೇನು ಚೆನ್ನಾಗಿರಲ್ಲ. ಸೊ ಯಾವಾಗೂ ಡಿಟರ್ಜೆಂಟು ಬೇಸ್ ಚೇಂಜ್ ಆಗ್ತಾ ಇರುತ್ತೆ, ಇಟ್ ಈಸ್ ಆನ್ ಆಲ್ಕಲೈನ್ ಬೇಸ್. ಸೊ ಯಾವಾಗೂ ಏನು ಮಾಡ್ತಾರೆ ಅಂದರೆ, ಸ್ವಚ್ಛಾಗಬೇಕು ಅಂತ ಅದರದ್ದು ಕಂಟೆಂಟ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ, ಅದು ನಮ್ಮ ಚರ್ಮದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಸೊ ಯಾವಾಗೂ ಗ್ಲೌಸ್ ಹಾಕಿ ಮನೆ ಕೆಲಸನ ಮಾಡಿ.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ವಿಷಯ ಚರ್ಮದ ಆರೋಗ್ಯ ಕುರಿತು ವಿವರವಾದ ಮಾಹಿತಿ KLE ಡಾಕ್ಟರ್ ಪ್ರಭಾಕರ್ ಕುರಿ ಆಸ್ಪತ್ರೆ ಬೆಳಗಾವಿಯ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಡರ್ಮಟಾಲಜಿ ಡಾಕ್ಟರ್ ವಿಜಯ ಸಜ್ಜನ್ ಅವರು ಕೊಡ್ತಾ ಇದ್ದಾರೆ. ಡಾಕ್ಟರ್ ಮೇಡಮ್, ಈಗ ಇನ್ನೊಂದು ವಿಷಯದ ಬಗ್ಗೆ, ರಿಂಗ್ ವರ್ಮ್ಸ್ ಇನ್ಫೆಕ್ಷನ್ ಎಂದ್ರೇನು, ಅದರ ಲಕ್ಷಣ, ಅದರ ಬಗ್ಗೆ ತಿಳಿಸಿ.
0: ಇದು ಆಗ್ಲೇ ಮಾತಾಡಾಗಿದೆ, ರಿಂಗ್ ವರ್ಮ್ ಅಂದ್ರೆ ಏನಿಲ್ಲ, ಇದು ಗಚ್ಚಕರಣಿಗೆ ಇನ್ನೊಂದು ಹೆಸರು, ಅಥವಾ ಫಂಗಲ್ ಇನ್ಫೆಕ್ಷನ್ಗೆ ಇನ್ನೊಂದು ಹೆಸರು. ಅದು ರೌಂಡ್ ರೌಂಡ್ ಆಗಿರುತ್ತೆ, ಸೊ ಅದಕ್ಕೋಸ್ಕರ ನಾವು ರಿಂಗ್ ವರ್ಮ್ ಅಂತ ಹೇಳ್ತೀವಿ. ಸೊ ಇದರದ್ದು ಫಂಗಲ್ದು ಲಕ್ಷಣ ಏನಂದ್ರೆ, ಅದು ಸೆಂಟರ್ ಇಂದ ಸ್ಟಾರ್ಟ್ ಆಗಿಬಿಟ್ಟು ಹೀಗೆ ಸ್ಪ್ರೆಡ್ ಹಾಕುವಂತ ಹೋಗುತ್ತೆ. ಸೊ ಯಾವಾಗ್ಲೂ ನಾವು ಬಾರ್ಡರ್ಸ್ ಅಂತ ಏನ್ ಹೇಳ್ತೀವಿ, ಅದು ಆಕ್ಟಿವ್ ಅಂದ್ರೆ ಅಲ್ಲೇನೆ ಫಂಗಲ್ ಇನ್ಫೆಕ್ಷನ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಅದು ರಿಂಗ್ ಆಗಿ ಕಾಣುತ್ತೆ, ಅದಕ್ಕೆ ನಾವು ರಿಂಗ್ ವರ್ಮ್ ಅಂತ ಹೇಳೋದು.
1: ಇದಕ್ಕೆ ಏನ್ ಚಿಕಿತ್ಸೆ ಏನ್ ಮಾಡಬಹುದು, ಎನಿ ಫುಡ್ ರೆಸ್ಟ್ರಿಕ್ಷನ್?
0: ಇಲ್ಲ, ಇದು ಫುಡ್ ಇಂದ ಏನೂ ಇಲ್ಲ. ಇದಕ್ಕೆ ಆಗ್ಲೇ ಹೇಳ್ದಂಗೆ, ನೀವು ಹಸಿ ಬಟ್ಟೆ ಹಾಕೊಳ್ಳೋದಿಲ್ಲ, ಸ್ನಾನ ಆದ್ಮೇಲೆ ಒತ್ತಿಯಾಗಿ ಒರೆಸ್ಕೋಬೇಕು, ಸಿಂಥೆಟಿಕ್ ಬಟ್ಟೆ ಹಾಕಬಾರ್ದು, ಲೂಸ್ ಕಾಟನ್ ಬಟ್ಟೆನೇ ಹಾಕಬೇಕು. ಅಕಸ್ಮಾತ್ ಆಗಿ ನೀವು ಯಾವ್ದಾದ್ರು ಕೆಲಸ ಮಾಡ್ತಾ ಅಥವಾ ಏನೋ ಕಾರಣದಿಂದ ಬಟ್ಟೆ ಹಸಿ ಆದ್ರೆ ಇಮಿಡಿಯೇಟ್ ಆಗಿ ಚೇಂಜ್ ಮಾಡಬೇಕು. ಇದೆಲ್ಲ ಮಾಡಿದ್ರೆ ಇದು ಬರಲ್ಲ. ಸೊ ಮಾಯಿಶ್ಚರ್ ಏನಿರುತ್ತಲ್ಲ, ಮಾಯಿಶ್ಚರ್ ಇಸ್ ದ ರೀಸನ್ ಫಾರ್ ಫಂಗಲ್ ಇನ್ಫೆಕ್ಷನ್ ಟು.
1: ಸೋರಿಯಾಸಿಸ್ ಬಗ್ಗೆ ಮಾತನಾಡೋಣ. ಸೋರಿಯಾಸಿಸ್ ಅಂದ್ರೆ ಏನು, ಅದರ ಲಕ್ಷಣ?
0: ಸೋರಿಯಾಸಿಸ್ ಏನ್ ಹೇಳೋದಂದ್ರೆ, ಇದಕ್ಕೆ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಅಂತ ಇರುತ್ತೆ. ಅಂದ್ರೆ ಎಷ್ಟೊಂದು ಜನಕ್ಕೆ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ಇರಲೇಬೇಕು ಅಂತ ಇಲ್ಲ. ಬಟ್ ಇದು ಇನ್ಫ್ಲಮೇಟರಿ ಕಂಡೀಷನ್ ಅಂತ ಹೇಳ್ತೀವಿ. ಇದ್ರಲ್ಲಿ ಏನಾಗತ್ತಂದ್ರೆ, ನಮ್ಮ ಚರ್ಮದ ಮೇಲೆ ಕೆಂಪ್ ಮಚ್ಚೆಗಳಾಗಿ ಅದರಿಂದ ಬಿಳಿ ಬಿಳಿ ಪುಡಿ ಉದುರುತ್ತದೆ. ಸೊ ಇದಕ್ಕೆ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಇದು ನಾವೇನ್ ಹೇಳ್ತೀವಿ, ಎಲ್ಬೋಸು, ನೀ ಇಲ್ಲೆಲ್ಲಾನು ಜಾಸ್ತಿ ಮಂಡಿಗಳಲ್ಲೆಲ್ಲ ಜಾಸ್ತಿ ಕಾಣ್ಕೋಬಹುದು. ಬಟ್ ಎಲ್ಲಾರ್ಗೂ ಸೇಮ್ ಸಿವಿಯರಿಟಿ ಇರಲ್ಲ. ಒಬ್ಬೊಬ್ಬರಿಗೆ ಬರೇ ಕೈ ಕಾಲ್ ಮೇಲೆ ಅಷ್ಟೇ ಇರುತ್ತೆ, ಒಬ್ಬೊಬ್ಬರಿಗೆ ಇಡೀ ಬಾಡಿ ಆಗ್ಬೋದು, ಒಬ್ಬೊಬ್ಬರಿಗೆ ಬರೇ ತಲೆ ಮೇಲೆ ಅಷ್ಟೇ ಕಾಣ್ಕೋಬಹುದು. ಸೊ ಎಲ್ಲಾರ್ಗೂ ಒಂದೇ ತರ ಎಫೆಕ್ಟ್ ಆಗಲ್ಲ. ಬಟ್ ಡೆಫಿನೆಟ್ ಆಗಿ ಇವಾಗ ಸೋರಿಯಾಸಿಸ್ ಎಷ್ಟು ಜನಕ್ಕೆ ಇದ್ರು, ಎಷ್ಟೊಂದು ಹಲವಾರು ಟ್ರೀಟ್ಮೆಂಟ್ಗಳು ಇದಾವೆ. ಸೊ ಆ ಟ್ರೀಟ್ಮೆಂಟ್ ಇಂದ ಇದನ್ನ ಕಂಟ್ರೋಲ್ಗೆ ಇಟ್ಕೋಬಹುದು. ಡೆಫಿನೆಟ್ ಆಗಿ ಕ್ಯೂರ್ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಜೆನೆಟಿಕ್ ಪ್ರಿಡಿಸ್ಪೋಷನ್ ಇರುತ್ತೆ ಇದಕ್ಕೆ. ಸೊ ವಿ ಡೆಫಿನೆಟ್ಲಿ ಕ್ಯಾನ್ ಕಂಟ್ರೋಲ್ ಇಟ್ ಟು ಅ ಮೇಜರ್ ಎಕ್ಸ್ಟೆಂಟ್.
1: ಡಾಕ್ಟರ್ ಮೇಡಮ್, ಚರ್ಮದಲ್ಲಿ ಉಂಟಾಗುವ ಅಲರ್ಜಿ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ತಿಳಿಸಬಹುದು?
0: ಓಕೆ, ಅಲರ್ಜಿ ಅಂತ ಹೇಳಿದ್ರೆ ನಾವು ಫಸ್ಟ್ ಹೇಳ್ಬೋದು ಅರ್ಟಿಕೇರಿಯಾ ಅಂತ

0: ಅರ್ಟಿಕೇರಿಯಾ ಏನಾಗುತ್ತೆ ಅಂದರೆ, ಇದು ನಮ್ಮ ಬಾಡಿನಲ್ಲಿ ಹಿಸ್ಟಮಿನ್ ಅಂತ ಇರುತ್ತೆ. ಸೊ ಹಿಸ್ಟಮಿನ್ ರಿಲೀಸ್ ಆದರೆ ನಮ್ಮದು ಚರ್ಮದ ಮೇಲೆಲ್ಲ ಸ್ವಲ್ಪ ಕೆಂಪಾಗ್ಬಿಟ್ಟು ತುರಿಕೆ ಎಲ್ಲ ಚಾಲು ಆಗುತ್ತೆ. ಸೊ ಇದು ಅರ್ಟಿಕೇರಿಯಾ ಅಕ್ಯೂಟ್ ಅಥವಾ ಕ್ರಾನಿಕ್, ಒಬ್ಬೊಬ್ಬರಿಗೆ ಏನಿರುತ್ತೆ ಅಂದರೆ ವರ್ಷಾನ್ಗಟ್ಟಲೆ ಇರುತ್ತೆ, ಅದನ್ನು ನಾವು ಕ್ರಾನಿಕ್ ಅಂತ ಹೇಳ್ತೀವಿ. ಒಬ್ಬೊಬ್ಬರಿಗೆ ಜಸ್ಟ್ ಒಂದ್ಸತಿ ಬಂದ್ಬಿಟ್ಟು ಮತ್ತೆ ವಾಪಸ್ ಅದು ಬರೋದು ಇಲ್ಲ. ಸೊ ಇದು ಎಷ್ಟೊಂದು ಕಾರಣ ಇರ್ಬೋದು. ಏನು ಹೇಳ್ತೀವಿ ಅಂದರೆ, ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಅಂಡರ್ ದ ಸನ್ ಅಂಡ್ ದ ಸನ್ ಇಟ್ ಸೆಲ್ಫ್ ಕ್ಯಾನ್ ಕಾಸ್ ಅರ್ಟಿಕೇರಿಯಾ. ಸೊ ಮೆಜಾರಿಟಿ ಆಫ್ ದ ಟೈಮ್ ನಮಗೆ ಗೊತ್ತಾಗಲ್ಲ ಎದಕ್ಕೆ ಅರ್ಟಿಕೇರಿಯಾ ಆಗ್ತದೆ ಅಂತ, ಬಟ್ ಒಂದೊಂದು ಸತಿ ಕಾರಣ ಕರೆಕ್ಟಾಗಿ ಗೊತ್ತಾಗುತ್ತೆ. ಇವಾಗ ಯಾರಿಗೋ ಏನೋ ಒಂದು ಯಾವುದೋ ಫುಡ್ ತಿಂದರು ಅವ್ರಿಗೆ ಇಮಿಡಿಯೇಟ್ ಆಗಿ ಅದಾಗಲ್ಲ. ಒಬ್ಬೊಬ್ಬರಿಗೆ ಪ್ರಾನ್ಸ್ ಆಗಲ್ಲ ಅವ್ರ ಇಮ್, ಅಥವಾ ಒಬ್ಬೊಬ್ರಿಗೆ ಪೀನಟ್ ಅಲರ್ಜಿ ಅಂತ ಹೇಳ್ತೀವಿ, ಅವ್ರು ಇಮಿಡಿಯೇಟ್ ಆಗಿ ತಿಂದ ತಕ್ಷಣ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಆ ಜಸ್ಟ್ ಅರ್ಟಿಕೇರಿಯಾ ಅಷ್ಟೇ ಅಲ್ಲ, ಅವ್ರಿಗೆ ಆಂಜಿಯೋಡಿಮಾ ಅಂತಲೂ ಹೇಳ್ತೀವಿ. ಆಂಜಿಯೋಡಿಮಾ ಅಂದರೆ ಅವ್ರಿಗೆ ಉಸಿರಾಡೋಕ್ಕೆಲ್ಲ ಕಷ್ಟ ಆಗಿಬಿಡುತ್ತೆ. ಸೊ ಅದು ಅವ್ರಿಗೆ ಗೊತ್ತಿರುತ್ತೆ. ಸೊ ಅವ್ರು ಡೆಫಿನೆಟ್ ಆಗಿ ಯಾವ ಟೈಮಲ್ಲೂ ಆ ಫುಡ್ನ ಅವಾಯ್ಡ್ ಮಾಡಲೇಬೇಕು. ಒಂದೊಂದ್ಸತಿ ಯಾವ್ದಾದ್ರು ಡ್ರಗ್ಸಿಂದನೂ ಆಗ್ಬೋದು. ಸೊ ಅದು ಅವ್ರಿಗೆ ಗೊತ್ತಾಯ್ತು, ಇದು ತಗೊಂಡ್ರೆ ಇದಾಗತ್ತಂತ ಗೊತ್ತಿದ್ರೆ ಆ ಔಷಧಿನ ಅವ್ರು ಯಾವತ್ತೂ ತಗೋಬಾರದು. ಸೊ ಇದು ಒಂದೊಂದು ಕಾರಣ ಗೊತ್ತಿರುತ್ತೆ, ಅದನ್ನ ನಾವು ಅವಾಯ್ಡ್ ಮಾಡಲೇಬೇಕು. ಗೊತ್ತಿದ್ದ ಕಾರಣ, ಗೊತ್ತಿರ್ಲಾರ್ದ ಕಾರಣ ಅವಾಯ್ಡ್ ಮಾಡಕ್ ಆಗಲ್ಲ, ಅವಾಗ ಕಂಟಿನ್ಯೂಸ್ ಮೆಡಿಕೇಶನ್ಸ್ ಕೊಡಬೇಕಾಗುತ್ತೆ.
1: ಈಗ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಚರ್ಮದ ಸಮಸ್ಯೆಗಳ ಬಗ್ಗೆ ತಮ್ಮ ಕಡೆಯಿಂದ ಮಾಹಿತಿ ಪಡೆಯೋಣ, ಆದ್ರೆ ಅದರಿಗಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ವಿರಾಮದ ನಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಚರ್ಮದ ಆರೋಗ್ಯ ಕುರಿತು ವಿವರವಾದ ಮಾಹಿತಿ ಡಾಕ್ಟರ್ ವಿಜಯ ಸಜ್ಜನ್ ಅವರು ಕೊಡ್ತಾ ಇದ್ದಾರೆ. ಬ್ರೇಕ್ನ ಮುಂಚೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಚರ್ಮದ ಸಮಸ್ಯೆ ಬಗ್ಗೆ ತಿಳಿಸಿ ಅಂತ.
2: ಮಕ್ಕಳಲ್ಲಿ ಸೇಮ್ ನಾವೇನ್ ಹೇಳ್ತೇವಂದ್ರೆ ವಿಂಟರ್ ಎಕ್ಸಿಮಾ, ಡ್ರೈ ಸ್ಕಿನ್, ಈವನ್ ಅಟೋಪಿಕ್ ಡರ್ಮಟೈಟಿಸ್ ಕಾಮನ್ ಆಗಿರುತ್ತೆ. ಒಬ್ಬೊಬ್ಬರಲ್ಲಿ ಒಂದೊಂದ್ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ. ಸೇಮ್ ಮಕ್ಕಳಲ್ಲೂ ಇದೆಲ್ಲ ಎಕ್ಸಿಮಾ ಕಡಿಮೆ ಇಡೋಕ್ಕೆ ನೀವು ಮೈಲ್ಡ್ ಸೋಪ್ ಯೂಸ್ ಮಾಡಿರಿ, ಮಾಯಿಶ್ಚರೈಸರ್ ಯೂಸ್ ಮಾಡಿರಿ, ತುಂಬ ಹಾರ್ಷ್ ಕೆಮಿಕಲ್ಸ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದು, ಮಕ್ಕಳಲ್ಲಿ ಇನ್ಫೆಕ್ಷನ್ಸ್ ಕಾಮನ್ ಇರುತ್ತೆ. ಎಸ್ಪೆಷಲಿ ನಾವೇನು ಹೇಳೋದಂದ್ರೆ ಇಂಪೆಟಿಗೋ ಅಂತ ಹೇಳ್ತೀವಿ, ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರುತ್ತೆ. ಸೊ ಅದು ಅರೌಂಡ್ 5 to 10 years ಏಜಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಸೊ ಅದು ಯಾವಾಗಾದರೂ ಆದಾಗೆಲ್ಲ ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಹಾಗೆ ನಿರ್ಲಕ್ಷ್ಯ ಮಾಡಬೇಡ್ರಿ. ಹೇಗೆ ದೊಡ್ಡವರಲ್ಲಿ ಇನ್ಫೆಕ್ಷನ್ಸ್ ಆಗುತ್ತೆ ಅದೇ ತರ ಮಕ್ಕಳಲ್ಲೂ ಇನ್ಫೆಕ್ಷನ್ಸ್ ಆಗೋ ಚಾನ್ಸ್ ಇರುತ್ತೆ. ಇವಾಗ ನಾವು ಚಳಿಗಾಲದಲ್ಲಿ ಅಥವಾ ಈ ಮಳೆಗಾಲದಲ್ಲಿ ಪ್ಯಾರಾಸೈಟಿಕ್ ಇನ್ಫೆಕ್ಷನ್ ಏನಂತ ಹೇಳ್ತೇವೆ, ಸ್ಕೇಬೀಸು ಅಥವಾ ಹುರುಕು ಕಜ್ಜಿ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಆಮೇಲೆ ಅವರಿಗೆ ವೈರಲ್ ಇನ್ಫೆಕ್ಷನ್ಸ್, ಇವಾಗ ರೆಸ್ಪಿರೇಟರಿ ಇನ್ಫೆಕ್ಷನ್ಸು ಆಗ್ಬೋದು. ಇವಾಗ ವೈರಲ್ ಇನ್ಫೆಕ್ಷನ್ಸ್ ಅಂದರೆ ಚಿಕನ್ ಪಾಕ್ಸು, ಮೀಸಲ್ಸ್ ವ್ಯಾಕ್ಸಿನ್ ಇದೆ ಅಷ್ಟೊಂದು ಮಟ್ಟಿಗೆ ಆಗಲ್ಲ, ಬಟ್ ಚಿಕನ್ ಪಾಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಆಮೇಲೆ ಹಾಂ, ಸ್ಕೇಬೀಸ್ ಹೇಳಾಯಿತು, ದೆನ್ ಇಂಪೆಟಿಗೋ ಹೇಳಾಯಿತು. ಆಮೇಲೆ ಇನ್ನೂ ಬೇರೆದಂದ್ರೆ ವಾಟ್ಸ್ ಆಗ್ಬೋದು, ಮೊಲಸ್ಕಮ್ ಕಂಟೇಜಿಯಸಮ್ ಅಂತ ಹೇಳ್ತೀವಿ, ಇದೂ ವೈರಲ್ ಇನ್ಫೆಕ್ಷನ್. ಇದು ಯಾಕಾಗತ್ತೆ ಅಂದರೆ ಮಕ್ಕಳು ತುಂಬ ಕೂಡಿ ಆಡ್ತಾ ಇರ್ತಾರೆ. ಸೊ ಒಬ್ರಿಗೆ ಬಂದರೆ ಇನ್ನೊಬ್ಬರಿಗೆ, ಒಬ್ಬರಿಂದ ಒಬ್ಬರಿಗೆ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ಬಟ್ ಇವೆಲ್ಲ ವೈರಲ್ ವಾಟ್ಸು ಮತ್ತು ಮೊಲಸ್ಕಮು ತುಂಬ ಹೆದರ್ಕೊಳ್ಳೋದು ಬೇಕಾಗಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಇದೆ. ವಿ ಕ್ಯಾನ್ ಸ್ಟಿಲ್ ಟ್ರೀಟ್, ಆ್ಯಂಡ್ ಎಷ್ಟೊಂದು ಸರಿ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದರೆ ಸೆಲ್ಫ್ ಲಿಮಿಟಿಂಗ್ ಅಂತ ಹೇಳ್ತೀವಿ, ಅದು ತನ್ನಷ್ಟಕ್ಕೆ ತಾನೇನು ಹೋಗ್ಬೋದು. ಬಟ್ ಏನಾದ್ರು ಆದರೆ ಡೆಫಿನೆಟ್ ಆಗಿ ಬಂದ್ಬಿಟ್ಟು ಟ್ರೀಟ್ಮೆಂಟ್ ಕೊಡಿಸಿ.
1: ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ವಿ. ತಾವು ಹೇಳಿರುವ ಪ್ರಕಾರ ಲಾರ್ಜೆಸ್ಟ್ ಆರ್ಗನ್ ಆಫ್ ದ ಬಾಡಿ, ನಾವು ಅದರ ಕೇರ್ ಖಂಡಿತ ತಗೋಬೇಕು. ಕೇರ್ ಅಂತ ಬಂದಾಗ, ಆರೈಕೆ ಅಂತ ಬಂದಾಗ, ಚರ್ಮದ ಆರೈಕೆ, ವೈದ್ಯರಾದ ನೀವು ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಹೌ ಟು ಟೇಕ್ ಕೇರ್ ಆಫ್ ದ ಸ್ಕಿನ್ ಇನ್ ಜನರಲ್?
2: ಓಕೆ, ಫಸ್ಟು ನಿಮ್ಮ ಬಾಡಿ ಕೇರ್ ತಗೊಳ್ಳಿ, ಹೆಲ್ದಿ ಫುಡ್, ಆಮೇಲೆ ಡೈಲಿ ಎಕ್ಸಸೈಸ್, ಅಡಿಕ್ವೇಟ್ ಎಕ್ಸಸೈಸ್, ಆಮೇಲೆ ಅಡಿಕ್ವೇಟ್ ಸ್ಲೀಪ್, ಇದು ತುಂಬ ಇಂಪಾರ್ಟೆಂಟ್. ಹೆಲ್ದಿ ಫುಡ್ ಅಂದರೆ ವೆಲ್ ಬ್ಯಾಲೆನ್ಸ್ ಡೈಟ್ ಇರಬೇಕು. ನಮ್ಗೆ ಅನ್ಸಿದ ಹೆಲ್ದಿ ಆ್ಯಕ್ಚುಲಿ ನಮ್ಮ ದೇಹಕ್ಕೆ ಹೆಲ್ದಿ ಇರಲ್ಲ. ಸೊ ಇಟ್ ಶುಡ್ ಬಿ ಬ್ಯಾಲೆನ್ಸ್ಡ್ ಅಂದರೆ ಪ್ರೋಟೀನು ಇರಬೇಕು, ಕಾರ್ಬೋಹೈಡ್ರೇಟ್ಸು ಇರಬೇಕು, ಫೈಬರು ಇರಬೇಕು, ಎಲ್ಲ ಇರಬೇಕು, ಸರಿ ಪ್ರಮಾಣದಲ್ಲಿ ಇರಬೇಕು. ಆಮೇಲೆ ಆ್ಯಕ್ಟಿವಿಟಿ ಬೇಕು ದೇಹಕ್ಕೆ. ನಾವು ಎಕ್ಸಸೈಸ್ ಅಥವಾ ಯಾವುದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಲಿಲ್ಲ ಅಂದರೆ ನಮ್ಮ ದೇಹ ಏನಾರೋ ಒಂದು ರೋಗ ಬರೋಕ್ಕೆ ಚಾಲೂ ಆಗುತ್ತೆ. ಸೊ ಅದು ಇಂಪಾರ್ಟೆಂಟ್ ಇದೆ. ಆಮೇಲೆ ನಿದ್ದೆ ತುಂಬ ಇಂಪಾರ್ಟೆಂಟು. ಏನಂದು ನಾವು ಹೇಳ್ತೇವಂದರೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆಗೆ ಏನು ನಿದ್ದೆ ಇರುತ್ತೆ ಅದು ಇಂಪಾರ್ಟೆಂಟ್, ಬಿಕಾಸ್ ಅದು ಸರ್ಕ್ಯಾಡಮ್ ರಿದಮ್ ಅಂತ ಹೇಳ್ತೇವೆ. ಫಾರ್ ದ್ಯಾಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನಿಮ್ಮ ಮನಸ್ಸನ್ನ ಶಾಂತಾಗಿಟ್ಕೊಳ್ಳೋಕೆ ಪ್ರಾಣಾಯಾಮ ಅಥವಾ ಯೋಗ, ದಿಸ್ ಆಲ್ಸೋ ಇಸ್ ಗೋಯಿಂಗ್ ಟು ಹೆಲ್ಪ್. ಇಫ್ ವಿ ಡೂ ದಿಸ್ ಇಂಡಿವಿಜುವಲಿ, ಸ್ಕಿನ್ಗೇನು ಕೇರ್ ಬೇಕಾಗಲ್ಲ, ಇಟ್ ವಿಲ್ ಬಿ ಟೇಕನ್ ಕೇರ್. ಬಟ್ ಡೆಫಿನೆಟ್ಲಿ ಯು ವಾಂಟ್ ಸಮಥಿಂಗ್ ಅಂದರೆ ಇಟ್ ಗೋಸ್ ವಿದೌಟ್ ಸೇಯಿಂಗ್ ಅಂತ ನಾವು ದಿನ ಸ್ನಾನ ಮಾಡಲೇಬೇಕು. ಬಟ್ ಸ್ನಾನ ಮಾಡ್ತಾ ತುಂಬ ಹಾರ್ಷ್ ಸೋಪ್ ಯೂಸ್ ಮಾಡಬೇಡ್ರಿ. ಯಾವಾಗೂ ಮಾಯಿಶ್ಚರೈಸಿಂಗ್ ಸೋಪ್ ಯೂಸ್ ಮಾಡಿರಿ. 2 to 3 minutes ಬಾತ್, ಶಾರ್ಟ್ ಬಾತ್ಸ್ ವಿತ್ ಲೂಕ್ ವಾರ್ಮ್ ವಾಟರ್. ಇದು ಮಾಡಿದ್ರೆ ಚರ್ಮ ತುಂಬ ಡ್ರೈ ಎಲ್ಲ ಆಗಲ್ಲ. ಸೊ ದಿಸ್ ಇಸ್ ಬೇಸಿಕ್ ವಾಟ್ ವಿ ಹ್ಯಾವ್ ಟು ಡೂ.
1: ಖಂಡಿತ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ ಡಾಕ್ಟರ್ ಮೇಡಮ್. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಕ್ಲೋಸಿಂಗ್ ಮೆಸೇಜ್.
2: ಕೊನೆಯದಾಗಿ ಕ್ಲೋಸಿಂಗ್ ಮೆಸೇಜ್, ಡೆಫಿನೆಟ್ ಆಗಿ ಸೆಲ್ಫ್ ಮೆಡಿಕೇಶನ್ ಮಾಡಬಾರ್ದು. ಆಮೇಲೆ ನಾವು ಇವಾಗ ನೋಡ್ತಾ ಇದ್ದೀವಿ ಎಲ್ಲರೂ ಹೋಗ್ಬಿಟ್ಟು ಮೆಡಿಕಲ್ ಶಾಪ್ ಅಲ್ಲಿ ಕಾಂಬಿನೇಷನ್ ಕ್ರೀಮ್ಸ್ ಅಂತ ಯೂಸ್ ಮಾಡ್ತಾರೆ. ಸೊ ಅದರಲ್ಲಿ ಏನಿರುತ್ತೆ, ಸ್ಟೀರಾಯ್ಡ್ಸ್ ಇರುತ್ತೆ, ಅದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಸ್ಟೀರಾಯ್ಡ್. ಅದರಿಂದ ನಿಮ್ದು ಚರ್ಮದ ಮೇಲೆ ರಿಪೀಟೆಡ್ ಆಗಿ ಯೂಸ್ ಮಾಡೋದ್ರಿಂದ ಗಜ್ಕರಣಿ ಎಲ್ಲ ಏನು ಹೋಗಲ್ಲ, ಬಟ್ ಚರ್ಮದ ಮೇಲೆ ಕಲೆ ಬೀಳುತ್ತೆ, ಚರ್ಮ ಕೆಂಪಾಗ್ಬೋದು, ಮೊಡವೆ ಬರ್ಬೋದು. ಇದಕ್ಕೆ ನಾವೇನು ಹೇಳ್ತೇವೆ ಅಂದರೆ ಸ್ಟೀರಾಯ್ಡ್ ಡ್ಯಾಮೇಜ್ ಸ್ಕಿನ್ ಅಂತ ಹೇಳ್ತೇವೆ. ಸೊ ಇದೆಲ್ಲ ಆಗ್ಬೋದು. ಡೆಫಿನೆಟ್ ಆಗಿ ಸುಮ್ಮನೆ ಹೋಗ್ಬಿಟ್ಟು ಮೆಡಿಕಲ್ ಶಾಪಲ್ಲಿ ಏನೋ ಒಂದು ಫ್ರೆಂಡ್ ಸಜೆಸ್ಟ್ ಮಾಡಿದ್ದಾರೆ, ಪಾರ್ಲರ್ ಸಜೆಸ್ಟ್ ಮಾಡಿದ್ದಾರೆ, ಆ ಥರ ಹೋಗ್ಬಿಟ್ಟು ಯಾವುದೂ ಕ್ರೀಮ್ ತಗೊಂಡು ಹಚ್ಚಬೇಡಿ. ನಿಮ್ಮ ಚರ್ಮದ ಏನಾರ ಪ್ರಾಬ್ಲಮ್ ಇದ್ದರೆ ಪ್ಲೀಸ್ ನಮ್ಮ ಸ್ಕಿಮ್ ಡಿಪಾರ್ಟ್ಮೆಂಟ್ ಕೇಳಿ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಬನ್ನಿ, ನಾವು ನಿಮಗೆ ಟ್ರೀಟ್ಮೆಂಟ್ ಕೊಡ್ತೇವೆ, ಅಥವಾ ಯಾವುದಾದ್ರು ಚರ್ಮ ಡಾಕ್ಟರ್ಗೆ ಹೋಗಿ ತೋರಿಸಿ, ಬಟ್ ಸೆಲ್ಫ್ ಮೆಡಿಕೇಶನ್ ಮಾಡಬೇಡಿ, ಇದೇ ನಾನು ಹೇಳೋದು.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಚರ್ಮದ ಆರೋಗ್ಯ ಕುರಿತು ವಿವರವಾದ ಮಾಹಿತಿ ಕೊಟ್ಟರು. ಕಾರ್ಯಕ್ರಮದ ಅತಿಥಿ KLE ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಬೆಳಗಾವಿಯ ಅಸೋಸಿಯೇಟ್ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಡರ್ಮಟಾಲಜಿ ಡಾಕ್ಟರ್ ವಿಜಯ ಸಜ್ಜನ್ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ. ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.
1: केलीज डॉक्टर प्रभाकर कोरे हॉस्पिटल कडून केली फर्टिलिटी सेंटर सुरू झाले आहे. अत्याधुनिक IVF सुविधांसोबत सुसज्ज सेंटर OPD साठी तयार आहे. केली फर्टिलिटी सेंटर मध्ये आधुनिक प्रजनन सेवा देत आहोत, ज्यामध्ये समाविष्ट आहे प्रजनन औषध, क्लिनिकल एम्ब्रॉलॉजी, एंड्रोलॉजी आणि एंडोस्कोपी साठी विशेष OPD, 3D लॅप्रोस्कोपी आणि हिस्ट्रोस्कोपी सारख्या अत्याधुनिक एंडोस्कोपी सेवा सुद्धा. समर्पित फेटल मेडिसिन युनिट, ज्यामध्ये एक इन हाऊस पूर्णवेळ सल्लागार असणार आहे, तज्ञ डॉक्टरांची टीम असेल. आम्ही आमच्या रुग्णांना सर्वोत्तम काळजी प्रदान करण्यासाठी तत्पर आहोत. आमचा पत्ता: केली फर्टिलिटी सेंटर, OPD नंबर 97, शरावती सेकंड फ्लोर, केलीज डॉक्टर प्रभाकर कोरी हॉस्पिटल आणि MRC. फोन नंबर 08312551530 आणि 2473777, एक्सटेन्शन 1530.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM ಕೆ ಎಲ್ ಇ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಕೃಷಿ ಮಿತ್ರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಚಿಯಾ ಸೀಡ್ಸ್, ಚಿಯಾ ಬೀಜದ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ, ICAR KLE ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಹಾಗೂ ವಿಷಯ ತಜ್ಞರು ಡಾಕ್ಟರ್ SS ಹಿರೇಮಠ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್.
1: ನಮಸ್ಕಾರ ಸರ್.
0: ಇವತ್ತಿನ ವಿಷಯ ಚಿಯಾ ಸೀಡ್ಸ್ ಎಂದರೇನು, ಅಲ್ಲಿಂದ ಪ್ರಾರಂಭ ಮಾಡೋಣ.
1: ಇದು ಚಿಯಾ ಬೀಜ ಒಂದು ಪೌಷ್ಟಿಕವಾದಂಥ ಬೆಳೆ, ಮತ್ತು ಇದನ್ನು ಎಣ್ಣೆ ಬೀಜಕ್ಕೆ ನಾವು ಸೇರಿಸಲಾಗಿದೆ. ಈ ಬೆಳೆ ಒಂದು ಪೌಷ್ಟಿಕ ಭರಿತ ಬೆಳೆ ಅಂತ ಹೇಳೇನೂ ಅಸ್ತವಿತ ನಾವು ಕರೀಲಾಗ್ತದೆ ಇತ್ತೀಚಿನ ದಿನಗಳಲ್ಲಿ. ಇದು ಒಂದು ಲ್ಯಾಮೇಸಿಯೆ ಅನ್ನುವಂಥ ಒಂದು ಕುಟುಂಬಕ್ಕೆ ಸೇರಿದಂಥ ಒಂದು ಬೆಳೆ. ಇದು ಸಸ್ಯಶಾಸ್ತ್ರದ ಅನ್ವಯ ಪ್ರಕಾರ ಇದನ್ನು ಸಾಲ್ವಿಯಾ ಹಿಸ್ಪಾನಿಕಾ ಅಂತೇಳಿನೂ ನಾವು ಕರಿತೀವಿ ಇದನ್ನು. ಇದು ಪುರಾತನ ಬೆಳೆಯಾಗಿದ್ದು ಇದು ಮೆಕ್ಸಿಕೋ, ದಕ್ಷಿಣ ಮೆಕ್ಸಿಕೋ ಮತ್ತು ಗ್ವಾಟಿಮಾಲಾ ಹಾಗೂ ಇದರ ಉಗಮ ಸ್ಥಾನವಾಗಿದೆ. ಇದು ದಕ್ಷಿಣ ಅಮೆರಿಕಾ, ಪಶ್ಚಿಮ ಮೆಕ್ಸಿಕೋ ಹಾಗೂ ಪಾಶ್ಚಾತ್ಯ ಸಂಯುಕ್ತ ಸಂಸ್ಥಾನಗಳು ಸೇರಿದಂತೆ ಪ್ರಪಂಚದ ಇತರ ದೇಶಗಳಲ್ಲಿ ಆಹಾರ ಬೆಳೆಯಾಗಿ ಬೆಳೆಯಲಾಗ್ತದೆ ಸರ್ ಅದನ್ನು. ಇದು ಇತ್ತೀಚಿಲಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಆರೋಗ್ಯದ ದೃಷ್ಟಿಯಿಂದ ಭಾಳಷ್ಟು ಒಂದು ಇದಕ್ಕೆ ಡಿಮಾಂಡ್ ಬಂದಿತ್ತು ಅಂತ ಹೇಳಿದ್ರು ತಪ್ಪಾಗಲಾರದು. ಇಲ್ಲಿ ಏನಾಗಿದೆ ಸರ್, ಮೈಸೂರಲ್ಲಿ ಸುಮಾರು 2014 ಅಲ್ಲಿ CFTRI ಅಂತ ಒಂದು ಸಂಸ್ಥೆ ಇದೆ, ಸೆಂಟ್ರಲ್ ಫುಡ್ ರಿಸರ್ಚ್ ಸ್ಟೇಷನ್ ಅಂತ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತೀವಿ, ಅದಕ್ಕೆ CFTRI ಅಂತ ಹೇಳ್ತೀವಿ. ಆ ಸಂಸ್ಥಾದವ್ರು ಏನು ಮಾಡಿದರು, ಮೊಟ್ಟ ಮೊದಲು 2014 ಒಂದು ಪರಿಚಯ ಮಾಡೋ ಸಲುವಾಗಿ ಈ ಬೆಳೆನ ಆ ಭಾಗದಲ್ಲಿ ರೈತರಿಗೆ ಸ್ವಲ್ಪ ಒಂದು ಎಕ್ಸ್ಪೆರಿಮೆಂಟ್ ಪ್ರಕಾರದಲ್ಲಿ ಕೊಟ್ಟಿದ್ದರು. ತದನಂತರ ಈಗ ಅಲ್ಲಿ ಸುಮಾರು 1,000-2,000 ಎಕರೆ ಪ್ರದೇಶದಲ್ಲಿ ಈ ಬೆಳೆಯನ್ನು ಬೆಳೀತಾ ಇದ್ದಾರೆ. ಅಲ್ಲಿ ಅಷ್ಟೇ ಅಲ್ಲ ಸರ್, ಇದು ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಆದಾಯ ತರುವಂಥ ಬೆಳೆ ಅಂತೇಳಿ ರೈತರಿಗೆ ಗಮನಕ್ಕೆ ಬಂತು. ಮೊದಲಿನ ಬೆಳೀತಿಲ್ಲೋ ಅಂತ ನೋಡಿದ ತಕ್ಷಣ ರೈತರಿಗೆ ಏನಾಯಿತು, ಭಾಳಷ್ಟು ಬೆಳೆ ಚೆನ್ನಾಗಿ ಬಂತು. ಆಮೇಲೆ ಇದನ್ನು ಒಂದು ಮಾರ್ಕೆಟ್ ರೇಟು ಸಹಿತ ಭಾಳಷ್ಟು ಹೆಚ್ಚಿಗಿರೋದ್ರಿಂದ ಇತ್ತೀಚಿಲಾಗಿ ಎಲ್ಲ ರೈತರು ಅಲ್ಲಿ ಬೆಳೀತಾ ಇದ್ದಾರೆ ಮೈಸೂರು ಭಾಗದಲ್ಲಿ. ಆಮೇಲೆ ಈಗ ಸದ್ಯಕ್ಕೆ ನೋಡಿದಾಗ ಬೀದರು, ಗುಲ್ಬರ್ಗ, ಆಮೇಲೆ ನಮ್ಮ ಬೆಳಗಾವಿ ಧಾರವಾಡ, ಬಾಗಲಕೋಟೆ ಭಾಗದಲ್ಲಿಯೂ ಸ್ವಲ್ಪ ಸ್ವಲ್ಪ ಜನ ರೈತರು ಬೆಳೀತಾ ಇದ್ದಾರೆ. ಆದರೆ ರೈತರು ಹಿಂಜರಿಕೆ ಮಾಡ್ತಾ ಇದ್ದಾರೆ, ಯಾಕಂತ ಹೇಳಿದ್ರೆ ಇದು ಮಾರ್ಕೆಟಿಂಗ್ ಎಲ್ಲಿ ತೋತಾರೆ ಏನಂತ ಹೇಳಿದಿಷ್ಟು ಒಂದು ಸ್ವಲ್ಪ ಹಿಂಜರಿಕೆ ಇರೋದ್ರಿಂದ ರೈತರಿಗೆ ಬೆಳಿಲಿಕ್ಕೆ ಆಗ್ತಾ ಇಲ್ಲ. ಆದರೆ ಈ ಥರದ್ದೊಂದು ಭಾಳಷ್ಟು ಪೌಷ್ಟಿಕ ಬೆಳೆ ಇರೋದ್ರಿಂದ ಇದನ್ನು ಒಂದು ನಾವು ಇದಕ್ಕೆ ಎಂಥ ಆಹಾರ ಕರಿತೀವಿ ಅಂತ ಹೇಳಿದ್ರೆ ಒಂದು ಸೂಪರ್ ಫುಡ್ ಅಂತ ಹೇಳ್ತೀವಿ ಸರ್ ಅದನ್ನು.
0: ಎಸ್,
1: ಹಾಗಾಗಿ ರೈತರು ಯಾವುದೇ ಅಂಜಿಕಿಲ್ಲದೇನೆ ಈ ಬೆಳೆಯನ್ನು ಬೆಳಿಬೋದು.
0: ಅಂತ ಸಂದರ್ಭದಲ್ಲಿ ತಾವು ಹೇಳಿದ್ರಿ ಇದರ ಒಂದು ಪೌಷ್ಟಿಕ ಗುಣಗಳು ಬಹಳಷ್ಟು ಇವೆ ಅಂತ, ಅದ್ರ ಬಗ್ಗೆನೆ ಒಂದು ಪ್ರಶ್ನೆ, ಚಿಯಾ ಬೀಜದ ಪೌಷ್ಟಿಕ ಗುಣಗಳು ಯಾವುವು?
1: ಸರ್, ಇದರಲ್ಲಿ ಚಿಯಾ ಬೀಜದಲ್ಲಿ ದೇಹದ ಒಂದು ಪೋಷಕಾಂಶ ಅಗತ್ಯವಾಗಿ ವಿಟಾಮಿನ್ಗಳು ಅಧಿಕವಾಗಿದ್ದು ಇದರಲ್ಲಿ ಪ್ರೋಟೀನ ಮತ್ತು ಆರೋಗ್ಯಕರ ಕೊಬ್ಬುಗಳು, ಕ್ಯಾಲ್ಸಿಯಮ್ಮು, ಮ್ಯಾಂಗನೀಸು, ಮ್ಯಾಗ್ನೀಸಿಯಮ್ಮು ಮತ್ತು ರಂಜಕ ಖನಿಜಗಳು ಹಾಗೂ ಇನ್ನಿತರ ಬಹಳಷ್ಟು ಇದರಲ್ಲಿ ಇದೆ. ಇದರಲ್ಲಿ ನಾವು ಹೆಚ್ಚಾಗಿ ನೋಡಬೇಕಾದ್ರೆ ಒಂದು ಆಹಾರ ಧಾನ್ಯದಾಗ ನಾವು ಭತ್ತಕ್ಕೆ ಮತ್ತು ಗೋಧಿಗೆ ಅದರ ಹೋಲಿಸಿ ನೋಡಿದಾಗ ಈ ಚಿಯಾದಲ್ಲಿ ಭಾಳಷ್ಟು ಖನಿಜಾಂಶಗಳು ಭಾಳಷ್ಟು ಇದೆ ಸರ್. ಆಮೇಲೆ ಯಥೇಚ್ಛವಾಗಿ ಇದರಲ್ಲಿ ಒಂದು ಒಮೇಗಾ 3 ಅಂತಿದೆ. ಇದು ಎಲ್ಲಿ ಯಾರಿಗೆ ಸಿಗ್ತದೆ ಅಂತಿದೆ, ನಾನ್ ವೆಜಿಟೇರಿಯನ್ ಯಾರು ತಿಂತಿರ್ತಾರೆ ಅವ್ರಿಗೆ ಮಾತ್ರ, ಅಂದರೆ ಮೀನು ತಿನ್ನೋರಿಗೆ ಸಿಗ್ತದೆ ಇದು, ನಮ್ಮ ವೆಜಿಟೇರಿಯನ್ ಸಸ್ಯಾಹಾರಿ ತಿನ್ನೋರಿಗೆ ಸಿಗ್ತಾ ಇಲ್ಲ. ಹಾಗಾಗಿ ಈ ಚಿಯಾ ಬೀಜಕ್ಕೆ ಭಾಳಷ್ಟು ಈಗ ಸಸ್ಯಾಹಾರಿಗಳು ಭಾಳಷ್ಟು ಪ್ರಿಫರ್ ಮಾಡ್ತಾ ಇದ್ದಾರೆ ಈ ಬೆಳೆಯನ್ನು. ಹಾಗಾಗಿ ಈ ಒಮೇಗಾ ಎದಕ್ಕೂ ಹೆಲ್ಪ್ ಆಗ್ತದೆ ಅಂದರೆ ಒಂದು ಬ್ರೈನ್ ಡೆವಲಪ್ಮೆಂಟಿಗಾಗಿರ್ಬೋದು, ಆಮೇಲೆ ನೆನಪಿನ ಶಕ್ತಿ, ಆಮೇಲೆ ಮ್ಯಾಗ್ನೀಸಿಯಮ್ಮು, ಖನಿಜಾಂಶ ಕ್ಯಾಲ್ಸಿಯಂ ಇರೋದ್ರಿಂದ ಕಾಲು ಹರಿಯೋದಾಗಲಿ ಅಥವಾ ಹೃದಯ ಕಾಯಿಲೆ ಇದ್ದವರು, ಶುಗರ್ ಪೇಷಂಟ್ ಇದ್ದಾರೆ, ಒಂದು BP ಪೇಷಂಟ್ಗೆ, ಇದೆಲ್ಲದಕ್ಕೂ ಭಾಳಷ್ಟು ಒಂದು ಪೌಷ್ಟಿಕ ಭರಿತ ಆಹಾರ ಅಂತ ಹೇಳ್ಬೋದು. ಇದನ್ನು ಹೆಂಗೆ ತೊಗೋಬೇಕಂತ ಹೇಳಿದ್ರೆ ಯೂಶ್ವಲಿ ಎಲ್ಲರೂ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವಾಗ ಈಗ ಜಿಮ್ಮಿಗೆ ಹೋಗ್ತಾ ಇರೋರು ಅಥವಾ ಕುಸ್ತಿ ಪಟುಗಳು, ಇದನ್ನೇನು ರಾತ್ರಿ ಹೊತ್ತು ಏನು ಮಾಡೋದು, 1 ಚಮಚೆ ನೀರಲ್ಲಿ 1 ಚಿಯಾ ಬೀಜನ್ನು ನೆನೆ ಹಾಕಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಲಿ ತೊಗೊಂಡಿದ್ದೆ ಆದರೆ ನಮ್ಮಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೆಲಸ ಮಾಡುತ್ತೆ, ಆಮೇಲೆ BP ಕಡಿಮೆ ಮಾಡುತ್ತೆ, ಕೊಲೆಸ್ಟ್ರಾಲ್ನ ಹೊರಗೆ ಹಾಕುತ್ತೆ, ಆಮೇಲೆ ನಾವು ಏನಾದರೂ ತಿಂದಿದ್ದರೆ ಎಣ್ಣೆ ಪದಾರ್ಥಗಳನ್ನು ಅದನ್ನು ಸಹಿತ ಹೊರಹಾಕಿ ಸಣ್ಣಗಾಗಲಿಕ್ಕೆ ಅಂದರೆ ವೇಟ್ ರೆಡ್ಯೂಸ್ ಮಾಡಲಿಕ್ಕೂ ಸಹಿತ ಭಾಳಷ್ಟು ಜನ ಇವತ್ತು ರೊಕ್ಕನ ಖರ್ಚು ಮಾಡ್ತಾ ಇದ್ದಾರೆ. ಆಮೇಲೆ ಸೌಂದರ್ಯವರ್ಧಕದಲ್ಲಿಯೂ ಸಹಿತ ಇದನ್ನು ನಾವು ಬಳಸ್ಬೋದಾಗಿದೆ. ಹೆಣ್ಮಕ್ಳು ಈಗ ಸೌಂದರ್ಯವರ್ಧಕದಲ್ಲಿ ಸಾಕಷ್ಟು ಖರ್ಚು ಮಾಡ್ತಾರೆ ಅಲ್ಲಿ ಇದಕ್ಕೆ ಹೋಗಿ. ಇದನ್ನು ನಾವು ಏನು ಮಾಡೋದು, ಚಿಯಾವನ್ನು ಸ್ವಲ್ಪ ಹಾಲಿನಲ್ಲಿ ಫ್ರಿಜ್ನಲ್ಲಿ ಇಟ್ಬಿಟ್ಟು ಬೆಳಗ್ಗೆ ಎದ್ದ ಅಲ್ಲಿ ಪೇಸ್ ಮೇಲೆ ಹಾಕೊಂಡ್ಬಿಟ್ರೆ ಅದನ್ನು ಅಲ್ಲಿ ಚಿಯಾದ್ದು ಏನು ಪೌಷ್ಟಿಕಾಂಶಗಳು ಸ್ಕಿನ್ನಲ್ಲಿ ಹೋಗಿಬಿಟ್ಟು ಸೌಂದರ್ಯ ಸಹಿತ ಹೆಚ್ಚಾಗುತ್ತೆ ಅಂತ ಹೇಳಿ ಒಂದು ರಿಸರ್ಚ್ ಪ್ರಕಾರ ತಿಳಿದು ಬಂದಿದೆ ಸರ್. ಹಾಗಾಗಿ ಇದಕ್ಕೆ ಭಾಳಷ್ಟು ಔಷಧ ಗುಣಗಳು ಭಾಳಷ್ಟು ಇದೆ.
0: ಅಂಥ ಸಂದರ್ಭದಲ್ಲಿ ಚಿಯಾ ಬೆಳೆಯುವ ವಿಧಾನ, ಮೊದಲನೇದಾಗಿ ಸೂಕ್ತ ಕಾಲ ಮತ್ತು ಮಣ್ಣು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ
1: ಸರ್. ಇದು ಸೂಕ್ತ ಕಾಲ ಅಂತ ಹೇಳಿದ್ರೆ ಇದಕ್ಕೆ ಒಂದೇದ್ದು ಎಲ್ಲ ಸೀಸನ್ನಲ್ಲಿ ಅಂದರೆ ಎಲ್ಲ ಕಾಲದಲ್ಲಿ ಇದನ್ನು ನಾವು ಬೆಳಿಬೋದು. ಆದರೆ ಒಂದು ಏನಾಗ್ತದೆ ಅಂತ ಹೇಳಿದ್ರೆ ಇದು ಬೆಳೆಯುವ ಹೊತ್ತಿನಾಗ ಅಂದರೆ ನಮ್ಮಲ್ಲಿ ಕೃಷಿ 3 ಸೀಸನ್ಗಳು ಬರ್ತವೆ ಸರ್. ಒಂದು ಖರೀಫ್ ಅಂತ ಹೇಳ್ತೀವಿ, ಹಿಂಗಾರು, ಮುಂಗಾರು ಮತ್ತು ಬೇಸಿಗೆ ಅಂತ ಬರ್ತವೆ. ಬಟ್ ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮುಂಗಾರಿನಲ್ಲಿ ಸ್ವಲ್ಪ ಮಳೆಯು ಜಾಸ್ತಿ ಇರೋದ್ರಿಂದ ನಾವು ಏನು ಮಾಡ್ತಾ ಇದ್ದೀವಿ, ಇದನ್ನು ಹಿಂಗಾರು ಏರಿಯಾದಲ್ಲಿ ಅಂದರೆ ಈಗ ಸೆಪ್ಟೆಂಬರ್ ತಿಂಗಳಿಂದ ಜನವರಿ ಫೆಬ್ರವರಿವರೆಗೂ ಈ ಬೆಳೆಯನ್ನು ನಾವು ಬೆಳಿಬೋದಾಗಿದೆ. ಅಂದರೆ ಯಾವುದೇ ಮಣ್ಣಿನಲ್ಲಿ ಸಹಿತ ಬೆಳಿಬೋದು ನಾವು, ಇದಕ್ಕೆ ಇಂಥದ್ದು ಮಣ್ಣು ಬೇಕಂತೇನಿಲ್ಲ. ಆದರೆ ರೈತರಿಗೆ ಏನಕ್ಕೆ ಪ್ರಶ್ನೆ ಬರ್ತದೆ ಅಂತೇಳಿದ್ರೆ ಇದಕ್ಕೆ ಗೊಬ್ಬರ ಬೇಕೇನು ಕೇಳ್ತಾರೆ. ಸೊ ಗೊಬ್ಬರ ಬಹಳಷ್ಟು ಕಡಿಮೆ ಆಗ್ತದೆ. ಗೊಬ್ಬರ ಎಂಥ ಗೊಬ್ಬರಪ್ಪ ಅಂತ ಹೇಳಿದ್ರೆ ಈ ತಿಪ್ಪಿ ಗೊಬ್ಬರ ಅಂತ ಹೇಳ್ತೀವಿ, ಕೊಟ್ಟಿಗೆ ಗೊಬ್ಬರ ಅಂತ ಹೇಳ್ತೀವಿ, ಅದ್ರ ಮೇಲೆ ಇದು ಬಂದ್ಬಿಡ್ತದೆ. ಅಂದರೆ ಇದು ಹೆಚ್ಚಾಗಿ ಇದನ್ನು ಆರ್ಗ್ಯಾನಿಕ್ದಾಗ ಬೆಳೆದ್ರಂತೂ ಇನ್ನೂ ಚಲೋ. ಅಂದರೆ ಸಾವಯವ ಕೃಷಿಯಲ್ಲಿ ಬೆಳೆದಿದ್ದಾದ್ರೆ ಇನ್ನೂ, ಯಾಕೆಂದರೆ ಬೇರೆ ದೇಶಕ್ಕೆ ಇದು ಎಕ್ಸ್ಪೋರ್ಟ್ ಆಗೋದ್ರಿಂದ ಇದನ್ನು ನಾವು ಹೆಚ್ಚಾಗಿ ಯಾವುದೇ ಒಂದು ಪೆಸ್ಟಿಸೈಡ್ ಇಲ್ಲದೇ ಈ ಬೆಳೆಯನ್ನು ನಾವು ಎಲ್ಲ ಕಾಲದಲ್ಲಿನೂ ಮತ್ತು ಎಲ್ಲ ಮಣ್ಣಿನಲ್ಲೂ ಇದು ಬೆಳೆಯಬಹುದಂತ ಒಂದು ಚಿಯಾ ಬೆಳೆ.
0: ಸ್ನೇಹಿತರೆ, ಇದು KLE ಕೃಷಿ ಮಿತ್ರ ಕಾರ್ಯಕ್ರಮ. ಚಿಯಾ ಬೀಜ, ಚಿಯಾ ಸೀಡ್ಸ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ, ICAR KLE ಕೃಷಿ ವಿಜ್ಞಾನ ಕೇಂದ್ರ ಹಿರಿಯ ವಿಜ್ಞಾನಿಗಳು ಹಾಗೂ ವಿಷಯ ತಜ್ಞರಾದ ಡಾಕ್ಟರ್ SS ಹಿರೇಮಠ ಅವರು. ಡಾಕ್ಟರ್ ಸರ್, ಈಗ ಸೂಕ್ತ ಕಾಲ ಮಣ್ಣಿನ ಬಗ್ಗೆ ಮಾತನಾಡಿದ್ವಿ, ತಳಿಗಳು ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಹಾಂ ಸರ್, ರೈತರು ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ಇದರಲ್ಲಿ ತಳಿಗಳು ಯಾವಿದಾವೆ ಅಂತೇಳಿ. ಈಗ ಇತ್ತೀಚಿಗೆ ನಾವು ಅಭ್ಯಾಸ ಮಾಡಿದಂಗೆ ಕಳೆದ ಒಂದು 10 ವರ್ಷದಿಂದ ಸಹಿತ ನಾವು ನೋಡ್ತಾ ಇದ್ದೀವಿ, ಇದರಲ್ಲಿ ಅಂಥ ಯಾವುದೇ ಅಂದರೆ ಇದ್ರ ಇಂಪ್ರೂವ್ಡ್ ತಳಿಗಳು ಅಂತ ಯಾವಿಲ್ಲ. ಈ CFTRI ಮಾಡಿದಂಥ ತಳಿಗಳು, ಮೆಕ್ಸಿಕೋದಿಂದ ಬಂದಂಥ ತಳಿಗಳು, ಬಿಳಿ ಮತ್ತು ಕರಿ ಚಿಯಾ ಬೀಜಗಳು ಅಂತ ಹೇಳ್ತೀವಿ, ಅದನ್ನೇ ರೈತರಿಗೆ ನಾವು ಕೊಡ್ತಾ ಇದ್ದೀವಿ. ಕಳೆದ ವರ್ಷ ನಾವು ಸುಮಾರು 100 ಜನ ರೈತರಿಗೆ ಬೀಜಗಳನ್ನು ಕೊಡಲಾಗಿತ್ತು. ಅವರ ಒಂದು ಅಭಿಪ್ರಾಯ ಪ್ರಕಾರ ಈ ಬೆಳೆ ಚೆನ್ನಾಗಿ ಬರ್ತದೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ. ಈ ಎರಡೇ ತಳಿಗಳು ಇರು, ಬಿಳಿ ಮತ್ತು ಕರಿ ತಳಿಗಳು.
0: ಭೂಮಿ ಸಿದ್ಧತೆ ಬಗ್ಗೆ ಸ್ವಲ್ಪ ತಿಳಿಸಿ ಸರ್.
1: ಹಾಂ ಸರ್, ಭೂಮಿ ಸಿದ್ಧತೆ ಅಂತ ಬಂದಾಗ ರೈತರು ಯೂಶ್ವಲಿ ಎಲ್ಲನೂ ಭೂಮಿಯನ್ನು ಹದವಾಗಿ ಮಾಡಿಕೊಂಡು ರೆಂಟಿ ಸಾಲ 2 ಸಾಲ ಪೂರ್ತಿ ಸಾಲಗಳನ್ನು ಬಿಟ್ಟು ಬಿಟ್ಟು ಅಲ್ಲಿ ಏನು ಮಾಡ್ತಾರೆ ರೈತರು ಚೆನ್ನಾಗಿ ಒಂದು ಹದ ಮಾಡಿಕೊಂಡು, ರೈತರಿಗೆ ಇದು ಮಾಹಿತಿ ಇರ್ತದೆ ಸರ್ ಎಲ್ಲನೂ ಹೆಂಗೆ ಭೂಮಿ ಸಿದ್ಧತೆ ಮಾಡ್ಬೇಕು ಅನ್ನೋದು. ಆ ಪ್ರಕಾರ ಅವರು ಕೊಟ್ಟಿಗೆ ಗೊಬ್ಬರವನ್ನು ಹಾಕಿಬಿಟ್ಟು 2 ಪೂಟಿಗೆ ಸಾಲಿನ ಬಿಟ್ಟು ಅದರಲ್ಲಿ ಬೀಜಗಳನ್ನು ಹಾಕಬೇಕಾಗ್ತದೆ. ಇಲ್ಲಿ ಏನು ಮಾಡಬೇಕು ರೈತರು ಅಂತ ಹೇಳಿದ್ರೆ ಬೇರೆ ಬೀಜಗಳನ್ನ ಬಿತ್ತುವಂಗೆ ಈ ಬೀಜಗಳನ್ನ ಕೆಳಗೆ ಹೋಗುತ್ತೆ ಅಂದರೆ ಭಾಳಷ್ಟು ಕೆಳಗಡೆ ಇಳಿತು ಅಂದರೆ ಈ ಬೀಜ ಹುಟ್ಟಲ್ಲ. ಆವಾಗ ರೈತರಿಗೆ ಏನು ಅನಿಸ್ತದೆ ಈ ಬೀಜ ಸರಿ ಇಲ್ಲ ಅಂತ. ಅದಕ್ಕೆ ರೈತರು ಒಂದು ತಲೆಯಲ್ಲಿ ಇಟ್ಕೋಬೇಕಾಗಿದ್ದು ಏನಪ್ಪ ಅಂತ ಹೇಳಿದ್ರೆ ಬೀಜಗಳನ್ನ ಬಿತ್ತುಕಿತ್ತ ಪೂರ್ವದಲ್ಲಿ ಮೇಲೇ ಬೀಳಬೇಕು ಬೀಜ, 1 ಸೆಂಟಿಮೀಟರ್ ಒಳಗನೆ, 1/2 ಸೆಂಟಿಮೀಟರ್ ಬಿದ್ದರೂ ಭಾಳ ಒಳ್ಳೆಯದು, ಅಷ್ಟು ಮೇಲೆ ಬೀಜ ಬೀಳಬೇಕು. ಅದು ಹೆಂಗೆ ಬೀಳಬೇಕು ಅಂತ ಹೇಳಿದ್ರೆ ರೈತರು ಏನು ಮಾಡಬೇಕು ಅಂತ ಹೇಳಿದ್ರೆ ಬೇರೆ ಟ್ರ್ಯಾಕ್ಟ್ರು ಅಥವಾ ಎತ್ತುಗಳೆ ಬಿತ್ತದೇ ಒಂದು 2 ಲೀಟ್ರ್ ಬಾಟ್ಲಿಯನ್ನು ತೆಗೆದುಕೊಂಡು ಮೇಲೆ ಕಟ್ ಮಾಡಿ ಅಲ್ಲಿ ಏನು ಮಾಡಬೇಕು ಕೆಳಗಡೆ ತೂತ ತೆಗಿಬೇಕು ಡಬ್ಬನಲ್ಲೇ, ಆಮೇಲೆ 10 ಕೆಜಿ ಉಸುಕು, ಸಣ್ಣ ಉಸುಕು, ಆಮೇಲೆ 1 ಕೆಜಿ ಚಿಯಾ ಬೀಜ ನಾವು ಕೊಟ್ಟಂಥ ಬೀಜ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬಾಟ್ಲಿಯಲ್ಲಿ ತೆಗೆದುಕೊಂಡು ಆ ಸಾಲೇನು ಬಿಟ್ಟಿರ್ತಾರೆ ಸಾಲಿನಲ್ಲಿ ರಂಗೋಲಿ ಬಿಟ್ಟಂಗೆ ಬಿಟ್ಕೋತೋಗ್ಬೇಕು, ಮೇಲೆ ಬೀಳಬೇಕು. ಇದೇ ಒಂದೇ ಕಂಡೀಷನ್. ಇದನ್ನು ಯಾರು ರೈತರು ಪಕ್ಕ ಮಾಡ್ತಾರೋ 4-5 ದಿವಸದಲ್ಲಿ ಬೀಜಗಳು ಜರ್ಮಿನೇಷನ್ ಆಗ್ತವೆ, ಆಮೇಲೆ ಬಹಳಷ್ಟು ಎಲ್ಲ ಬೀಜಗಳು ಹುಟ್ಟುತ್ತವೆ. ಅವತ್ತು ಹುಟ್ಟಿದ ನಂತರ ಏನು ಮಾಡಬೇಕು ರೈತರು ಸುಮಾರು ಒಂದು 15-20 ದಿವಸ ಆದ ಕೂಡಲೇ ಎಲ್ಲಿ ದಟ್ಟವಾಗಿ ಬಿತ್ತಿರ್ತದೋ ಅಲ್ಲಿ ಸಸಿಗಳನ್ನ ಕಿತ್ತು ಬೇರೆ ಕಡೆ ಹಚ್ಚುವಂಥ ವ್ಯವಸ್ಥೆ ಮಾಡ್ಕೋಬೇಕು. ಅವಾಗ 1/2 ಎಕರೆ ಮತ್ತು 1 ಎಕರೆ ಆಗ್ತದೆ ಅವ್ರಿಗೆ. ಹಿಂಗೆ ಇದನ್ನು ಬಿತ್ತು ವಿಧಾನ ಈ ಥರ ಮಾಡಿದರೆ ಭಾಳ ಒಳ್ಳೆಯದು.
0: ರಸಗೊಬ್ಬರಗಳ ಬಗ್ಗೆ ಸ್ವಲ್ಪ ತಿಳಿಸ್ಬೋದು
1: ಸರ್. ಇಲ್ಲಿ ರಸಗೊಬ್ಬರಗಳಂತ ಹೇಳಿದ್ರೆ ನಾವು ಯಾವುದೂ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೇ ಮಾಡೋದು ಒಳ್ಳೇದಂತ ನಾವು ಹೇಳ್ತೀವಿ. ಹಾಗಾಗಿ ಇಲ್ಲಿ ಏನು ಮಾಡ್ಬೇಕು ರೈತರು ಅಂತ ಹೇಳಿದ್ರೆ ಕೊಟ್ಟಿಗೆ ಗೊಬ್ಬರ ಸುಮಾರು 8-10 ಟನ್ ಚೆನ್ನಾಗಿ ಕಳ್ತಿದ್ದಿರ್ಬೇಕು, ಕೊಳ್ತಿದ್ದಲ್ಲ ಕಳ್ತಿದ್ದು ಚೆನ್ನಾಗಿರುವಂಥ ಡಿಕಂಪೋಸ್ ಆಗಿರುವಂಥ ಕೊಟ್ಟಿಗೆ ಗೊಬ್ಬರನ 1 ಎಕರೆಗೆ ಸುಮಾರು 8-10 ಟನ್ ಹಾಕಿಬಿಟ್ಟು ಇದಕ್ಕೆ ಏನು ಮಾಡ್ಬೇಕು ಅಂತ ಹೇಳಿದ್ರೆ ಈ ಬೀಜ ನಾವು ಏನು ಕೊಟ್ಟಿರ್ತೀವಲ್ಲ ಅದನ್ನು ಬಿತ್ಕೋತಿದ್ರೆ ಭಾಳ ಒಳ್ಳೆ ಸರ್. ಇದಕ್ಕೇನು ಅಂಥ ಬೇರೆ ಯಾವುದೇ ರಸಗೊಬ್ಬರಗಳ ಅವಶ್ಯಕತೆ ಇರುವುದಿಲ್ಲ, ಯಾಕಂದರೆ ಇದು ಎಕ್ಸ್ಪೋರ್ಟ್ ಆಗೋದ್ರಿಂದ ನಮ್ಗೆ ಯಾವುದೇ ರಾಸಾಯನಿಕ ಅಂಶವಾಗಲಿ ಅಥವಾ ರಾಸಾಯನಿಕ ಪೆಸ್ಟಿಸೈಡ್ ಆಗಲಿ ನಾವು ಯೂಸ್ ಮಾಡಲಿಕ್ಕೆ ರೈತರಿಗೆ ಹೇಳಲ್ಲ. ಹಾಗಾಗಿ ರೈತರು ಅಗದಿ ಕಡಿಮೆ ಖರ್ಚಿನಲ್ಲಿ ಬೆಳೆಯುವಂಥ ಇದೊಂದು ಬೆಳೆ ಅಂತ ಹೇಳ್ಬೋದು ನಾವು.
0: ಸ್ನೇಹಿತರೆ, ಚಿಯಾ ಸೀಡ್ಸ್, ಚಿಯಾ ಬೀಜಗಳು ಕುರಿತು KLE ಕೃಷಿ ಮಿತ್ರ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಹಂಚಿಕೊಳ್ಳುತ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ, ICAR KLE ಕೃಷಿ ವಿಜ್ಞಾನ ಕೇಂದ್ರ ಹಿರಿಯ ವಿಜ್ಞಾನಿಗಳು ಹಾಗೂ ವಿಷಯ ತಜ್ಞರಾದ ಡಾಕ್ಟರ್ SS ಹಿರೇಮಠ ಅವರು. ಡಾಕ್ಟರ್ ಸರ್, ಈಗ ಸಸ್ಯ ತೆಳು ಮಾಡುವಿಕೆ ಬಗ್ಗೆ ಸ್ವಲ್ಪ ತಿಳಿಸಿ
1: ಸರ್. ಈಗಾಗಲೇ ನಾನು ಹೇಳಿದಂಗೆ ಈ ಬೀಜಗಳು ಬಹಳಷ್ಟು ಚಿಕ್ಕದಿರೋದ್ರಿಂದ ನಾವು ಕೊಟ್ಟಂಥ ಬೀಜ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲ ಹುಟ್ಟಿದ್ವು ಅಂತ ಹೇಳಿದ್ರೆ ಸುಮಾರು ದಟ್ಟ ಆಗುವಂಥ ಸಾಧ್ಯತೆ ಇರ್ತದೆ. ಅಂದರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸಾಮಾನ್ಯವಾಗಿ ಏನಾಗುತ್ತೆ ಡಿಸ್ಟೆನ್ಸ್ ಕಡಿಮೆ ಆಗಿಬಿಟ್ಟು ಒಂದು ಆಹಾರದಲ್ಲಿ ಕಾಂಪಿಟೇಷನ್ ಆಗ್ತದೆ. ಓಕೆ ಓಕೆ, ಹಾಗಾಗಿ ನಾವು ಏನು ಹೇಳ್ತೀವಿ ಅಂದರೆ ತಿಳು ಮಾಡ್ಬೇಕಂತ ಹೇಳ್ತೀವಿ. ಅಂದರೆ ರೈತರು ಸಾಮಾನ್ಯವಾಗಿ ಅದನ್ನು ಮಾಡ್ತಿರ್ತಾರೆ ಯೂಶ್ವಲಿ. ಅಲ್ಲಿ ಏನು ಮಾಡ್ಬೇಕಂತ ಹೇಳಿದ್ರೆ ಗೇನಿಗೆ ಒಂದು ಅಥವಾ ಚೋಟಿಗೆ ಒಂದು ಈ ಗಿಡ ಇಡುವಂಗೆ ಉಳ್ಕಿದ ಬೀಜಗಳನ್ನ ಸಸಿಗಳನ್ನ ಕಿತ್ತು ಬೇರೆ ಕಡೆ ಹಚ್ಚಿದ್ದೆ. ಆದರೆ ಒಂದು ಸಮನಾದ ನಮ್ಗೆ 1 ಎಕರೆಗೆ ಎಷ್ಟು ಬೆಳೆ ಬೇಕು ಅಥವಾ ಎಷ್ಟು ಸಸಿಗಳು ಬೇಕು ಅಷ್ಟು ಕುಂಡು ಕುತ್ತಂಗೆ ಆಗ್ತದೆ ಸರ್. ಇದೇ ತಿಳುವಿಕೆ ಮಾಡಬೇಕೆ. ಅಂದರೆ
0: ಅಂತರ ಬೇಸಾಯದ ಬಗ್ಗೆ ಸ್ವಲ್ಪ ತಿಳಿಸಿ
1: ಸರ್. ಇದರಲ್ಲಿ ಅಂತರ ಬೇಸಾಯ ಅಂತ ಹೇಳಿದ್ರೆ ನಾವು ಬೀಜ ಹುಟ್ಟಿದ 30 ಅಥವಾ 40 ದಿವಸ ನಂತರ ಒಂದು ಎಡಿಕುಂಟಿ ಹೊಡೆದ್ರಂದ್ರೆ ಮಣ್ಣು ಎರಡೂ ಕಡೆ ಏರಿದಂತಾಗ್ತದೆ ಮತ್ತು ಕಳೆಗಳ ಬಾಧೆನೂ ಸ್ವಲ್ಪ ಕಡಿಮೆ ಆಗ್ತದೆ. ಹಂಗಾಗಿ ರೈತರು ಎಡಿಕುಂಟಿ ಯೂಸ್ ಮಾಡಿಕೊಂಡು 30 ಸೆಂಟಿಮೀಟ್ರ್ ಅಥವಾ 45 ಸೆಂಟಿಮೀಟ್ರ್ ಎಡಿಕುಂಟಿ ಇರ್ತದೆ ಅವ್ರ ಕಡೆ, ಅದನ್ನು ಯೂಸ್ ಮಾಡಿ ಅಂತರ ಬೆಳೆಯನ್ನು ಮಾಡ್ಬೋದು. ಬುಡಕ್ಕೆ ಮಣ್ಣು ಏರಿಸಂಗೆ ಆಗ್ತದೆ, ಹಂಗಾಗಿ ಸಪೋರ್ಟ್ ಸಿಗ್ತದೆ ಸರ್.
0: ಆಮೇಲೆ ಕಳೆಗಳ ನಿಯಂತ್ರಣ ಅದ್ರ ಬಗ್ಗೆನೂ ಸ್ವಲ್ಪ ತಿಳಿಸಿ.
1: ಹಾಂ ಸರ್, ಕಳೆಗಳ ನಿಯಂತ್ರಣ ಅಂತ ಬಂದಾಗ ಯಾವುದೇ ಒಂದು ನಾವು ಬೆಳೆ ಬೆಳೆದಾಗ ಕಳೆಗಳು ಬರೋದು ಸಹಜವಾಗಿ ಪ್ರಕೃತಿಯಲ್ಲಿ ಬಂದೇ ಬರುತ್ತೆ. ರೈತರು ಯೂಸ್ವಲಿ ಏನು ಮಾಡ್ತಾರೆ, ಹಳ್ಳಿಯಲ್ಲಿ ಈ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಅಂದರೆ ಕಾರ್ಮಿಕರ ಕೊರತೆ ಇರೋದ್ರಿಂದ ರೈತರು ಏನು ಮಾಡ್ತಾರೆ ಅಂದರೆ ಈ ವಿಡಿ ಸೈಡ್ ಅಂತ ಏನು ಹೇಳ್ತೀವಿ, ಹರ್ಬಿ ಸೈಡ್ ಅಂತ ಹೇಳ್ತೀವಿ, ಕಳೆನಾಶಕಗಳ ಮೊರೆ ಹೋಗ್ತಾರೆ. ಆದರೆ ಈ ಬೆಳೆಯಲ್ಲಿ ಮಾತ್ರ ನಾವು ಯಾವುದೇ ರೀತಿ ಕಳೆನಾಶಕವನ್ನು ಉಪಯೋಗ ಮಾಡಲಿಕ್ಕೆ ವರ್ಜಿರ್ತದೆ, ಅಂದರೆ ಉಪಯೋಗ ಮಾಡಬಾರ್ದು. ಇಲ್ಲಿ ಕೈಯಿಂದನೇ ತೆಗಿಬೇಕು ಅಥವಾ ಎಡಿಕುಂಟೆಯಿಂದ ಕಳೆಗಳನ್ನು ತೆಗಿಬೇಕು. ಸುಮಾರು 40 ದಿವಸ ಆದ ಕೂಡಲೇ ಈ ಬೆಳೆ ಚೆನ್ನಾಗಿ ಬಂದರೆ ಮುಂದೆ ಬಿಸಿಲಿನ ಕಿರಣ ಭೂಮಿಗೆ ತಾಗದೇ ಇರೋದ್ರಿಂದ ಕಳೆಗಳು ಹುಟ್ಟುವುದಿಲ್ಲ. ಹಾಗಾಗಿ 1 ಅಥವಾ 2 ಕಳೆಗಳನ್ನ ಕೈಲೇ ಅಥವಾ ಎಡಿಕುಂಟೆ ಹೊಡೆದು ತೆಗೆಯೋದು ಭಾಳ ಒಳ್ಳೆಯದು.
0: ನೀರಿನ ನಿರ್ವಹಣೆ ಕುರಿತು ಸ್ವಲ್ಪ ತಿಳಿಸಿ.
1: ಹಾಂ ಸರ್, ಈ ಬೆಳೆಯೊಳಗೆ ಭಾಳ ಇಂಪಾರ್ಟೆಂಟ್ ಏನೊಂದು ಮಹತ್ವದ ಏನಪ್ಪ ಅಂತಂದ್ರೆ ನೀರು ಅತಿ ಕಡಿಮೆ ಬೇಕಾಗ್ತದೆ. ಕಡಿಮೆ ನೀರು ಈಗ ಹೆಂಗೆ ಕಬ್ಬಿಗೆ ಭತ್ತಕ್ಕೆ ಅಷ್ಟು ನೀರು ಬೇಕಾಗ್ತದೆ, ಹಂಗೆ ಇದಕ್ಕೆ ನೀರು ಬೇಕಾಗೋದಿಲ್ಲ ಭಾಳ. ನಾವು ಅದಕ್ಕೆ ಇಲ್ಲಿ ಏನು ಹೇಳ್ತಿದ್ವಿ ರೈತರಿಗೆ ಅಂತಿದ್ರೆ ಹರಿ ನೀರು ಬೇಡ, ಡ್ರಿಪ್ಪು ಅಥವಾ ಸ್ಪ್ರಿಂಕ್ಲರು ಅಥವಾ ರೇನ್ ಪೈಪ್ ಇತ್ತಂದ್ರೆ ಭಾಳ ಒಳ್ಳೆಯದು. ಯಾಕಂತ ಹೇಳಿದ್ರೆ ಅದಕ್ಕೆ ಯಾವಾಗ ನೀರು ಬೇಕಾಗುವಷ್ಟೇ ಕೊಟ್ಟಂಗೆ ಆಗ್ತದೆ. ಆಮೇಲೆ ನೀರು ಕಡಿಮೆ ಇದ್ರೂ ಸಹಿತ 1 ಇಂಚು ಅಥವಾ 1/2 ಇಂಚು ನೀರು ಇದ್ದವರು ಸಹಿತ 1 ಎಕರೆ 2 ಎಕರೆ ಚೀಯಾಗಳನ್ನ ಬೆಳೆಯಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಹರಿ ನೀರು ಹಾಯಿಸಿದಾಗ ನಾವು ಬಿತ್ತಂಥ ಬೀಜು ಹರ್ಕೊಂಡು ಬೇರೆ ಕಡೆ ಹೋಗಿ ನಿಂದಿರ್ತದೆ ಸರ್. ಹಾಗಾಗಿ ಅದಕ್ಕೆ ನಾವು ಏನು ಹೇಳ್ತೀವಿ, ಡ್ರಿಪ್ಪು ಅಥವಾ ಸ್ಪ್ರಿಂಕ್ಲರು ಭಾಳ ಒಳ್ಳೆಯದು. ಇದನ್ನು ಮೈಸೂರಲ್ಲಿ ಆಲ್ರೆಡಿ ರೈತರು ಮಾಡ್ತಾಯಿದ್ದಾರೆ, ಸ್ಪ್ರಿಂಕ್ಲರ್ ಹೆಚ್ಚು ಮಾಡ್ತಾಯಿದ್ದಾರೆ ಅಲ್ಲಿ. ಅಲ್ಲಿ ಜನ ಭಾಳಷ್ಟು 6-7 ಕ್ವಿಂಟಲ್ ತೆಗಿತಾರೆ ಸರ್ ಮೈಸೂರಲ್ಲಿ.
0: ಅಂಥ ಸಂದರ್ಭದಲ್ಲಿ ಸಸ್ಯ ಸಂಸ್ಕರಣೆ ಬಗ್ಗೆ ಸ್ವಲ್ಪ ತಿಳಿಸಿ.
1: ಸಸ್ಯ ಸಂರಕ್ಷಣೆ ಅಂತ ಬಂದಾಗ ಸರ್ ನಾವು ಬೇರೆ ಬೆಳೆ ಹೋಲಿಸಿದಾಗ ಏನಾಗ್ತಾ ಇದೆ, ಕಳೆದು ನಾವು ಸುಮಾರು 20-30 ವರ್ಷದಿಂದ ರೈತರು ಬೇರೆ ಬೇರೆ ಏನು ಬೆಳೆ ಬೆಳೀತಾಯಿದ್ದಾರೆ, ಕಡಲೆ ಇರ್ಬೋದು, ಕಬ್ಬು, ಸೋಯಾಬೀನು ಯಥೇಚ್ಛವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳೀತಾಯಿದ್ದಾರೆ. ಇವು ಕಳೆದ 20 ವರ್ಷದಿಂದ ಬೆಳೆಯೋದ್ರಿಂದ ಇವಕ್ಕೆ ಪೀಡೆ ಮತ್ತು ರೋಗಗಳು ಭಾಳಷ್ಟು ಬರ್ತಾಯಿದ್ದಾರೆ. ರೈತರು ಎಷ್ಟು ಖರ್ಚು ಮಾಡ್ತಾರಂದ್ರೆ 1 ಎಕರೆಗೆ ಇಲ್ಲಾಂದ್ರೆ 10-15 ಸಾವಿರ ರೂಪಾಯಿ ಬರೀ ಪೆಸ್ಟಿಸೈಡ್ ಯೂಸ್ ಮಾಡ್ತಾರೆ. ಆದರೆ ಇದೊಂದು ಬೆಳೆ ನಮಗೆ ವರದಾನ ಅಂತ ಹೇಳ್ಬೋದು. ಇದಕ್ಕೆ ಯಾವುದೇ ರೋಗ ಕೀಡೆ ಇಲ್ಲಿವರೆಗೆ ಕಂಡು ಬಂದಿಲ್ಲ. ಇದಕ್ಕೆ ಯಾವುದೇ ಕೀಟನಾಶಕ ಆಗಲಿ ಅಥವಾ ಪಂಜಿಸೈಡ್ ಅಂತ ಏನು ಹೇಳ್ತೀವಿ ಶಿಲೀಂಧ್ರ ನಾಶಕವಾಗಲಿ ಸ್ಪ್ರೇ ಮಾಡುವ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಇಲ್ಲಿ ಖರ್ಚು ರೈತರಿಗೆ ಕಡಿಮೆ ಬರ್ತದೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ನಿಮಗೆ ಇಲ್ಲಿ ಹೇಳಬೇಕಾಗಿದ್ದು ಏನಪ್ಪ ಅಂತ ಹೇಳಿದ್ರೆ ಬೇರೆ ಆಡು ಎಮ್ಮಿ ಅಥವಾ ಮಂಗ್ಯಾನ ಕಾಟಿರ್ತದೆ ಮಂಗಗಳ ಕಾಟಿರ್ತದೆ ಅವು ಯಾವ ಇದನ್ನು ತಿನ್ನೋದಿಲ್ಲ. ಹಾಗಾಗಿ ಆಮೇಲೆ ಯಾರೂ ತುಡು ಮಾಡ್ಕೊಂಡು ಹೋಗೋದಿಲ್ಲ. ಅದು ಇದು ಭಾಳಷ್ಟು ರೈತರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. 1, ಗೊಬ್ಬರ ಹಾಕೋದಿಲ್ಲ. 2, ಪೆಸ್ಟಿಸೈಡ್ ಸ್ಪ್ರೇ ಇಲ್ಲ. 3, ಆಡು ಮತ್ತು ಕುರಿ ತಿನ್ನಂಗಿಲ್ಲ. ಆಮೇಲೆ ಯಾರು ಕಳುವು ಮಾಡ್ಕೊಂಡು ಹೋಗ. ಹಾಗಾಗಿ ಇದು ರೈತರಿಗೆ ಭಾಳಷ್ಟು ಇವು ಲಾಭಗಳು ಭಾಳಷ್ಟು ಅದಾವೆ ಈ ಚಿಯಾ ಬೆಳೆಯನ್ನು.
0: ಸ್ನೇಹಿತರೆ, ಚಿಯಾ ಬೀಜದ ಕುರಿತು KLE ಕೃಷಿ ಮಿತ್ರ ಕಾರ್ಯಕ್ರಮ ಇದು. ಈ ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ, ICAR KLE ಕೃಷಿ ವಿಜ್ಞಾನ ಕೇಂದ್ರ ಹಿರಿಯ ವಿಜ್ಞಾನಿಗಳು ಹಾಗೂ ವಿಷಯ ತಜ್ಞರಾದ ಡಾಕ್ಟರ್ SS ಹಿರೇಮಠ ಅವರು. ಸರ್, ಈಗ ಈ ಚಿಯಾ ಬೀಜವನ್ನು ಉಪಯೋಗಿಸುವ ವಿಧಾನದ ಕುರಿತು ಸ್ವಲ್ಪ ತಿಳಿಸಿ.
1: ಸರ್, ಇದನ್ನು ಚಿಯಾ ಬೀಜ ಉಪಯೋಗಿಸಿದ ಮೊದಲ ನಾನು ಇದು ಇಳುವರಿ ಎಷ್ಟು ಬರುತ್ತೆ ಅನ್ನೋದು ಹೇಳ್ತೀನಿ.
0: ಖಂಡಿತ,
1: ನಮಗೆ ಇಲ್ಲಿ ಇಳುವರಿ ಸುಮಾರು ನಾವು ನೋಡಿದಂಗೆ 1 ಎಕರೆಗೆ 5-6 ಕ್ವಿಂಟಲ್ ಇದ್ರ ಕೆಪಾಸಿಟಿ. ಈಗ ನಾವು ಕಬ್ಬು ಹೇಳ್ತೀವಿ 200 ಟನ್ ಬರ್ತದೆ 1 ಎಕರೆಗೆ ಅಂತ ಹೇಳ್ತೀವಿ, ತೆಗೆದವ್ರು ಅದವ್ರು ಆಮೇಲೆ 30 ಟನ್ ತೆಗೆದವ್ರು ಅದವ್ರು. ಹಂಗೆ ಇಲ್ಲಿ ಚಿಯಾದಲ್ಲಿ ಸಹಿತ ಇದ್ರ ಸಾಮರ್ಥ್ಯ ಎಷ್ಟಾಯ್ತದೆ 1 ಎಕರೆಗೆ 6 ಕ್ವಿಂಟಲ್ ಬರಬೇಕು. ಆದರೆ ನಾವು ಕಳೆದ ವರ್ಷ ನಾವು ನೋಡಿದಾಗ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 3-4 ತೆಗೆದವ್ರಿದ್ದಾರೆ. ಆಮೇಲೆ ಸೌದತ್ತಿ ಭಾಗದಾಗ ಕೆಲವೊಬ್ಬ ಒಬ್ಬ ರೈತ ಇದ್ದಾನೆ ಮಂಜುನಾಥ್ ಕಾರ್ಯ ಅಂತೇಳಿ, ಅವರು ಕಳೆದ 8 ವರ್ಷದಿಂದ ಬೆಳೀತಾ ಇದ್ದಾರೆ. ಅವರು ಲಾಸ್ಟ್ ಟೈಮ್ ನಮ್ಮಲ್ಲಿ 1 ಕ್ವಿಂಟಲ್ ಕೊಟ್ಟಿದ್ದಾರೆ ಅವರು 4 ಎಕರೆಗೆ. ಸೊ 418,000 ರೂಪಾಯಿ ಅವರು ತೆಗೆದುಕೊಂಡು ಹೋಗಿದ್ದಾರೆ. ಹಾಗಾಗಿ ಇದರದ್ದು ಭಾಳಷ್ಟು ಲಾಭ ಅಂದರೆ ಆದಾಯದ ನೋಡಿದಾಗ ಈ ಚಿಯಾ ಬೆಳೆದು ಒಂದು ಭಾಳಷ್ಟು ಲಾಭ ಇದೆ. ಅದಕ್ಕೆ ರೈತರು ಇದನ್ನು ಬೆಳೀಲಿಕ್ಕೆ ಮನಸ್ಸು ಮಾಡಬೇಕು. ನಾವು ಇದನ್ನು ಯಾಕೆ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಮಾಡ್ತಾ ಇದೀವಿ ಅಂತಿದ್ರೆ, ನಮ್ಮ ನಿಮಗೆ ಗೊತ್ತಿರೋ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಪ್ರಭಾಕರ್ ಕೋರಿ ಅವರೊಂದು ಕನಸು ಏನಪ್ಪ ಅಂತಿದ್ರೆ, ಬೆಳಗಾವಿ ಜಿಲ್ಲೆಯಲ್ಲಿ ರೈತರಿಗೆ ಒಂದು ಏನಾದರೂ ಲಾಭ ಆಗಬೇಕು ಅಂತೇಳಿ ಕೃಷಿ ವಿಜ್ಞಾನ ಕೇಂದ್ರ ತೊಗೊಂಬಂದರು.
0: ನಿಜ,
1: ಹಾಗಾಗಿ ನಾವು ಅವ್ರಿಗೆ ಹೇಳ್ಕೊಟ್ಟು ಹೋಗ್ಬೇಕಂತೇಳಿ ರೈತರಿಗೆ ಆದಾಯ ಹೆಚ್ಚು ಮಾಡಿಸಲು ಮುಂದೆ ಈ ಚಿಯಾ ಬೀಜವನ್ನು ರೈತರಿಗೆ ಸಹಿತ ಬೆಳಿಲಿಕ್ಕೆ ನಾವು ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. ಅಂದರೆ ಇದರಿಂದ ಏನಾಗ್ತತಿ, ನಾವು ಮೈಸೂರಲ್ಲಿ ನೋಡಿದಾಗ ರೈತರನ್ನು ಸಹಿತ ನಾನು ಮೈಸೂರಿಗೆ ಕರ್ಕೊಂಡು ಹೋಗಿದ್ದೆ ಸರ್, 10 ಜನ ರೈತರನ್ನ ಅಲ್ಲಿ ಯಾವ ಥರ ಬೆಳೀತಾರೆ, ಯಾವ ಥರ ಕಟಾವು ಮಾಡ್ತಾರೆ, ಮತ್ತು ಅವರು ಸಂಸ್ಕರಣೆ ಯಾವ ರೀತಿ ಮಾಡ್ತಾರೆ, ಮಾರ್ಕೆಟಿಂಗ್ ಏನಿದೆ ನೋಡ್ಲಿಕ್ಕೆ ಸಹಿತ ಇಲ್ಲಿ ಭಾಗದಿಂದ ರೈತನ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಮೈಸೂರಿಗೆ. ಹಾಗಾಗಿ ಇದನ್ನು ರೈತರು ಯಥೇಚ್ಛವಾಗಿ ಬೆಳೆದ ಇದನ್ನು ಲಾಭ ತೊಗೋಬೇಕು. ಯಾಕಂತ ಹೇಳಿದ್ರೆ ಇದು ಬರೀ 3.5 ತಿಂಗಳ ಬೆಳೆಯಲ್ಲಿ ಬರುವಂಥದ್ದು ಬೆಳೆ. ಹಾಗಾಗಿ ಭಾಳಷ್ಟು ಕಬ್ಬಿಗೆ ನಾವು ಹೋಲಿಸಿ ನೋಡಿದಾಗ ಅಥವಾ ಇನ್ನಿತರ ತರಕಾರಿಗಳಿಗೆ ಹೋಲಿಸಿ ನೋಡಿದಾಗ ಖರ್ಚು ಭಾಳಷ್ಟು ಕಡಿಮೆ ಇದೆ. ಆದಾಯ ಜಾಸ್ತಿ ಇದೆ. ಹಂಗಾಗಿ ಇದನ್ನು ಬೆಳಿಲಿಕ್ಕೆ ರೈತರು ಮನಸ್ಸು ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಯಾಕಂತ ಹೇಳಿದ್ರೆ, ಆದರೆ ರೈತರಿಗೆ ಒಂದು ಗೊಂದಲ, ಇದನ್ನು ಯಾರು ತಗೋತಾರೆ? ಹಾಂ, ಎಲ್ಲ ಈಗಾಗಲೇ ಕಳೆದ ಸುಮಾರು ನಾವು 10 ವರ್ಷದಿಂದ ನೋಡ್ತಾ ಇದ್ವಿ, ಕೃಷಿಯಲ್ಲಿ ಪ್ರಾಬ್ಲಮ್ ಏನಪ್ಪ ಅಂತಿದ್ರೆ ಒಂದು ಮಾರುಕಟ್ಟೆ. ನಾವು ಯಾವಾಗ ಸಡನ್ನಾಗಿ ಬೆಳಿತೀವಿ, ಸೋಯಾಬೀನ್ ಬೆಳಿತೀವಿ, ಕಾಯಿಪಲ್ಲೆ ಬೆಳಿತೀವಿ, ಮಾರುಕಟ್ಟೆ ಒಮ್ಮೆ ಕುಸಿತಕ್ಕೆ ಕಾಣಿಸ್ತದೆ. ಅಂದರೆ ಇಲ್ಲಿ ನಾವು ಏನು ಮಾಡ್ತಾ ಇದ್ವಿ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಬೈಬ್ಯಾಕ್ ಅರೇಂಜ್ಮೆಂಟ್ ಮಾಡ್ತಾ ಇದ್ವಿ ರೈತರಿಗೆ. ಒಂದು ಇದರ ಯಾವ ರೀತಿ ಮಾರುಕಟ್ಟೆ ಅಂದರೆ ಅಗ್ರಿಮೆಂಟ್ ಅಂತ ಹೇಳ್ತೀವಿ ನಾವು, ಅಂದರೆ ಒಪ್ಪಂದ ಕೃಷಿ ಅಂತೀವಿ, ಒಪ್ಪಂದ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಹೇಳ್ತೀವಿ. ಭಾಳಷ್ಟು ಬೆಳೆಯಲ್ಲಿ ಮಾಡಿದ್ದಾರೆ, ಕೆಲವೊಂದು ಕಡೆ ಸಕ್ಸಸ್ ಆಗಿದೆ, ಕೆಲವೊಂದು ಕಡೆ ಫೇಲ್ ಆಗಿದ್ದಾವೆ. ಆದರೆ ನಾವು ಈ ಸಂದರ್ಭದಲ್ಲಿ ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ ಮತ್ತು ಪಾಲ್ ಟ್ರೇಡಿಂಗ್ ಕಂಪ್ನಿ ಅಂತೇಳಿ ಒಂದು MOU ಮಾಡ್ಕೊಂಡ್ಬಿಟ್ಟು ಅವರೇ ತಿರುಗಿ ತೊಗೋಬೇಕು ಅನ್ನೋದಂಥದ್ದು ಒಂದು ಗುರಿ ಇಟ್ಕೊಂಡು ರೈತರಿಗೆ ಈ ಒಂದು ಕಾರ್ಯಕ್ರಮವನ್ನು ಹಾಕ್ತಾ ಇದ್ದೀವಿ, ಈ ಒಂದು ಚಿಯಾ ಬೆಳೆದು. ಹಾಗಾಗಿ ಇದನ್ನು ಬೆಳೆದ್ರೆ ಭಾಳ ಒಳ್ಳೇದಾಗ್ತದೆ ಅಂತ ಹೇಳಿ ನಾನು ಕೇಳ್ಕೊತೇನೆ ಈ ಸಂದರ್ಭದಲ್ಲಿ. ಇನ್ನು ಇದನ್ನು ನೀವು ಇದ್ರ ಉಪಯೋಗ ಯಾವ ರೀತಿ ಮಾಡ್ಬೇಕಂತ ಕೇಳಿದ್ರೆ, ಒಂದು ಇದನ್ನು ರಾತ್ರಿ ನಾವು ಚಿಯಾ ಬೀಜವನ್ನ 1 ಚಮಚೆ ನೆನೆ ಇಟ್ಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಗೊಳ್ಳೋದ್ರಿಂದ ಭಾಳಷ್ಟು ಲಾಭಗಳ ಇದನ್ನು ನಾವು ಕಾಣ್ಕೋಬೋದು. ಆಮೇಲೆ ಚಿಯಾ ಪುಡಿಂಗ್ ಅಂತ ಹೇಳ್ತೀವಿ, ಆಮೇಲೆ ಓಟ್ಸ್ ಮಾಡ್ಬೋದು, ಆಮೇಲೆ ಸಲಾದ್ಗಳಲ್ಲಿಯೂ ಸಹಿತ ಉಪಯೋಗ ಮಾಡ್ಬೋದು, ಜಾಮ್ಗಳಲ್ಲಿ ಮಾಡ್ಬೋದು. ಆಮೇಲೆ ಚಿಯಾ ಮೊಳಕೆ ಬರಿ ಸಹಿತ ಮೈಕ್ರೋಗ್ರೇನ್ಸ್ ಅಂತ ಹೇಳ್ತೀವಿ, ಹಂಗೆ ಮಾಡಿ ತಿನ್ಬೋದು. ಆಮೇಲೆ ಈಗ ಇತ್ತೀಚೆಗೆ ನಾವು ನೋಡ್ಬೋದು, ಇದರಲ್ಲಿ ಕೊಡ್ತಾ ಇರ್ತಾರೆ ಮದುವೆ ಸಮಾರಂಭದಲ್ಲಿಯೂ ಸಹಿತ ಸರ್ಬತ್ದಲ್ಲಿ ಹಾಕಿದ್ದನ್ನು ಕೊಡ್ತಾಯಿದ್ದಾರೆ. ಆಮೇಲೆ ಚಿಯಾ ಬಿಸ್ಕಿಟ್ ಅಂತ ಬರ್ತಾ ಇದ್ದಾವೆ. ಆಮೇಲೆ ತಾವು ನೋಡಿರ್ಬೋದು ಇದರಲ್ಲಿ ರಿಲಯನ್ಸು ಮತ್ತು ಮಾರ್ಕೆಟ್ನಲ್ಲಿ ಡಿಮಾರ್ಟ್ನಲ್ಲಿ ಸಣ್ಣ ಸಣ್ಣ ಪ್ಯಾಕೆಟ್ ಮಾಡಿರ್ತಾರೆ ಸರ್, ಇಷ್ಟೇ 200 ಗ್ರಾಮು 100 ಗ್ರಾಮು, ಸಾಕಷ್ಟು ಕಲರ್ಫುಲ್ ಇರ್ತದೆ, ಅದಕ್ಕೆ 400 ರೂಪಾಯಿ 500 ರೂಪಾಯಿ ಮಾರ್ತಾರೆ. ಸೊ ಅಷ್ಟೊಂದು ಡಿಮಾಂಡ್ ಇದೆ ಈ ಬೆಳೆ ಚಿಯಾ ಬೆಳೆಗೆ. ಹಾಗಾಗಿ ಈ ಒಂದು ಭಾಳಷ್ಟು ಇದಕ್ಕೆ ಎಣ್ಣೆ ಬೆಳೆ ಮತ್ತು ಇದಕ್ಕೆ ಹೃದಯ ರೋಗಕ್ಕೆ ಭಾಳ ಒಳ್ಳೇದು ಸರ್, ಹೃದಯ ರೋಗಕ್ಕೆ ಆಗಲಿ ಬಿ ಪಿ ಕಾಯಿಲೆ ಇರ್ಬೋದು ಅವಕ್ಕೆಲ್ಲ ಭಾಳಷ್ಟು ಒಳ್ಳೆಯದೇ ಬೆಳೆ ಇರೋದ್ರಿಂದ ಇದನ್ನು ಯಥೇಚ್ಛವಾಗಿ ರೈತರು ಬೆಳಿಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ.
0: ಸರ್, ಪ್ರಾರಂಭದಲ್ಲಿ ತಾವು ಲಾಭಗಳ ಬಗ್ಗೆನೂ ಹೇಳಿದ್ರಿ, ಅಂತ ಸಂದರ್ಭದಲ್ಲಿ ಈಗ ಚಿಯಾ ಬೀಜದಿಂದ ತಯಾರಿಸುವ ಮೌಲ್ಯವರ್ಧಿ ಉತ್ಪನ್ನಗಳ ಬಗ್ಗೆ ಸ್ವಲ್ಪ ತಿಳಿಸ್ಬೋದು?
1: ಹಾಂ ಸರ್, ಮೌಲ್ಯವರ್ಧಿತ ಉತ್ಪನ್ನಗಳಂದ್ರೆ ಸರ್ ಪುಡ್ಡಿಂಗ್ ಅಂತ ಮಾಡ್ತಾರೆ ಸರ್, ಚಾಕ್ಲೇಟ್ ಅಂತ ಮಾಡ್ತಾರೆ, ಆಮೇಲೆ ಐಸ್ ಕ್ರೀಮ್ದಲ್ಲಿ ಮಾಡ್ಬೋದು, ಆಮೇಲೆ ಚಿಯಾ ಎಣ್ಣೆ ತಯಾರು ಮಾಡ್ತಾಯಿದ್ದಾರೆ, ಚಿಯಾ ಫಲೂದಾ ಅಂತ ಮಾಡ್ತಿದ್ದಾರೆ, ಸಾಕಷ್ಟು ಈಗಾಗಲೇ ಮಾರ್ಕೆಟಿಗೆ ಬಂದಿದ್ದಾವೆ ಸರ್, ಸಲಾಡ್ ಮಾಡ್ತಾಯಿದ್ದಾರೆ, ಈ ಎಲ್ಲ 10 ಹಲವಾರು ವಿಷಯಗಳನ್ನ ಅವರು ರೈತ ಇದ್ರು ಮಾಡ್ತಾಯಿದ್ದಾರೆ ಸರ್.
0: ಸರ್, ಈಗ ಚಿಯಾ ಕೃಷಿಯಲ್ಲಿ ರೈತರು ಸಾಮಾನ್ಯವಾಗಿ ಮಾಡುವ ತಪ್ಪುಗಳು ಯಾವುವು, ಅದ್ರ ಬಗ್ಗೆ ಸ್ವಲ್ಪ?
1: ಹಾಂ ಸರ್, ಇಲ್ಲಿ ರೈತರು ಯೂಶ್ವಲಿ ಚಿಯಾ ಬೆಳೆಯುವಾಗ ಅವ್ರಿಗೆ ತಪ್ಪು ಏನು ಮಾಡ್ತಾರೆ ಅಂದರೆ, ಒಂದೇದು ಬೀಜ ಭಾಳಷ್ಟು ಸಣ್ಣದಿರೋದ್ರಿಂದ ಅದನ್ನು ಎಷ್ಟು ಇಂಚ್ ನಾವು ಕೆಳಗೆ ಬಿತ್ತಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಹಾಗಾಗಿ ರೈತರು ಏನು ಮಾಡಬೇಕು, ನಾ ಈಗಾಗಲೇ ಹೇಳಿದಂಗೆ ಬಿತ್ತುಕಿಂತ ಪೂರ್ವದಲ್ಲಿ ಭಾಳಷ್ಟು ಕೆಳಗೆ ಹೋಗೋದೇನೆ, ಬೀಜ ಮೇಲೆ ಬಿದ್ದರೆ ಭಾಳ ಒಳ್ಳೆಯದು, ಇದು ಒಂದು ಭಾಳಷ್ಟು ರೈತರು ನೆನಪಿಡಬೇಕು. ಎರಡನೇ ಅಂಶ ಏನಪ್ಪ ಅಂತಿದ್ರೆ, ಯಾವುದೇ ಪೆಸ್ಟಿಸೈಡ್ ಆಗಲಿ ಅಥವಾ ಯಾವುದೇ ಗೊಬ್ಬರ ಆಗಲಿ ಇದಕ್ಕೆ ಬೇಕಾಗಿಲ್ಲ, ಹಾಕಿದರೆ ತಪ್ಪಲ್ಲ, ಬಟ್ ಎಷ್ಟು ಯೂಸ್ ಮಾಡದೇ ಇದ್ದರೆ ಭಾಳ ಒಳ್ಳೇದು, ಯಾಕಂತಿದ್ರೆ ಅವ್ರಿಗೆ ಖರ್ಚು ಕಡಿಮೆ ಆಗುತ್ತೆ ಸರ್. ಇವೆರಡು ಅಂಶಗಳನ್ನ ಅವ್ರು ನೆನಪಿನ ಇಟ್ಕೋಬೇಕು. ಆಮೇಲೆ ಕಳೆನಾಶಕಗಳ ಯೂಸ್ ಮಾಡಿದ್ದಂಥ ಪಂಪ್ ಇರ್ತದೆ, ಅದನ್ನೇ ಮತ್ತೆ ಸ್ಪ್ರೇ ಮಾಡಲಿಕ್ಕೆ ಉಪಯೋಗ ಮಾಡಬಾರ್ದು. ಕೆಲವೊಂದು ಟೈಮ್ಗೆ ಏನಾಗುತ್ತೆ, ಕಳೆನಾಶಕ ಯೂಸ್ ಮಾಡಿ ಒಂದು ಪಂಪ್ ಇಟ್ಟಿರ್ತಾರೆ, ಮತ್ತು ಅದರಲ್ಲೇ ತೊಗೊಂಡು ಮತ್ತೊಂದು ಸ್ಪ್ರೇ ಮಾಡ್ತಾರೆ, ಅಂಥ ಸಂದರ್ಭದಲ್ಲಿ ಬೆಳೆ ನಾಶ ಆಗುವಂಥ ಸಂದರ್ಭಗಳು ಭಾಳಷ್ಟು ನಾವು ನೋಡೀವಿ ಈಗಾಗಲೇ. ಹಾಗೆ ಅದು ಎರಡು ಅಂಶಗಳನ್ನ ಅವ್ರು ನೆನಪಿನಲ್ಲಿ ಇಟ್ಕೋಬೇಕು.
0: ಸರ್, ಉತ್ತಮ ಗುಣಮಟ್ಟದ ಚಿಯಾ ಬೀಜವನ್ನು ರೈತರು ಎಲ್ಲಿಂದ ಪಡೆಯಬಹುದು, ಅದರ ಬಗ್ಗೆ ತಿಳಿಸಿ.
1: ಸರ್, ನಾವು ಈಗಾಗಲೇ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ಬೀಜಗಳನ್ನ ರೈತರಿಗೆ ಕೊಡ್ತಾ ಇದ್ದೀವಿ. ಅಂದರೆ ಕಂಪ್ನಿ ಲಾಸ್ಟ್ ಇಯರು ನಾವು ರೈತರಿಗೆ ಫ್ರೀಯಾಗಿ ಕೊಟ್ಟಿವಿ ಬೀಜ, ಅಂದರೆ ಡೆಮಾನ್ಸ್ಟ್ರೇಷನ್ ಅಂತ ಹೇಳಿಬಿಟ್ಟು. ಈ ವರ್ಷ ನಾವು ಏನು ಮಾಡ್ತೀವಿ, ಸುಮಾರು 500 ರಿಂದ 800 ರೂಪಾಯಿ ಪ್ರತಿ ಕೆಜಿ ಬೀಜಕ್ಕೆ, 1 ಎಕರೆ ಆಗುತ್ತೆ ಸರ್ 1 ಕೆಜಿ ಬೀಜಕ್ಕೆ, ನಾವು ಅದನ್ನು 800 ರೂಪಾಯಿ ತೊಗೊಂಡು ಅವ್ರಿಗೆ 1 ಕೆಜಿ ಬೀಜ ಕೊಡ್ತಾ ಇದ್ದೀವಿ. ಸರ್,
0: ಈಗ ಇಲಾಖೆ ಬಗ್ಗೆ ಮಾತನಾಡೋಣ, ವಿತ್ ರೆಸ್ಪೆಕ್ಟ್ ಟು ಚಿಯಾ ಕೃಷಿಗೆ ರೈತರಿಗೆ ತರಬೇತಿ ಮತ್ತು ಮಾರ್ಗದರ್ಶನ ಏನಾದರೂ ಇದೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಹಾಂ ಸರ್, ನಾವು ಈಗಾಗಲೇ ಕಳೆದ ವರ್ಷದಿಂದ ಸುಮಾರು ನಾನು ಎಲ್ಲೆಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ನಾನು ಕರೀತಾರೆ ಅಲ್ಲೆಲ್ಲನೂ ಸಹಿತ ನಾವು ಈ ಚಿಯಾ ಬಗ್ಗೆ ಕೃಷಿ ಇಲಾಖೆದವ್ರು ಇರ್ಬೋದು, ತೋಟಗಾರಿಕೆ ಇಲಾಖೆ ಜೊತೆ ಇರ್ಬೋದು, ಹೋದಂಥ ಸಂದರ್ಭದಲ್ಲಿ ಈ ಚಿಯಾ ಬಗ್ಗೆ ನಾನು ಹೇಳ್ತೀನಿ ಸರ್, ಟ್ರೈನಿಂಗ್ ತರಬೇತಿ ಕೊಡ್ತಾ ಇದ್ದೀವಿ. ಈಗ ಸಪೋಸ್ ಯಾವುದೇ ಒಂದು ಹಳ್ಳಿಯಲ್ಲಿ ಸಪೋಸ್ 1 20-30 ಜನ ರೈತರು ರೆಡಿ ಆದರೆ ನಾವು ಅಲ್ಲಿ ಹೋಗಿಬಿಟ್ಟು ತರಬೇತಿ ಕೊಡುವಂಥ ವ್ಯವಸ್ಥೆನೂ ಮಾಡ್ತೀವಿ. ಆಮೇಲೆ ಇನ್ನೊಂದು, ಯಾವುದೇ ಹಳ್ಳಿಯಲ್ಲಿ ರೈತರು ಭಾಳಷ್ಟು ಮುತುವರ್ಜಿ ವರ್ಷ ಮುಂದೆ ಬಂದರೆ ಅಲ್ಲಿ 50 ಎಕರೆ ಅಥವಾ 100 ಎಕರೆ ಆದರೆ ಮಟೀರಿಯಲ್ಲು ಅಲ್ಲೇ ಕೊಡ್ತೀವಿ, ಅಲ್ಲಿಂದೇ ಮಟೀರಿಯಲ್ ನಾವು ಲಿಫ್ಟ್ ಮಾಡುವಂಥ ವ್ಯವಸ್ಥೆನೂ ಕಂಪ್ನಿ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ರೈತರು 50 ಎಕರೆ ಅಥವಾ 100 ಎಕರೆ ಆಯಿತು ಅಂದರೆ ಅದೇ ಹಳ್ಳಿಯಿಂದ ಅಲ್ಲೇ ರೆಗ್ಯುಲರ್ ವಿಸಿಟ್ ಮಾಡಿಬಿಟ್ಟು ಅಲ್ಲಿಂದ ನಾವು ಅವ್ರದ್ದು ಮಟೀರಿಯಲ್ ನಾವು ತೊಗೊಳ್ಳೋಂಥ ವ್ಯವಸ್ಥೆನೂ ನಾವು ಮಾಡ್ತೀವಿ, ಅವ್ರಿಗೆ ತೊಗೊಂಬಂದು ಕೊಡುವಂಥ ಅವಶ್ಯಕತೆ ಬರೋದಿಲ್ಲ. ಆಮೇಲೆ ಇಲ್ಲಿ ಇನ್ನೊಂದು ಪೇಮೆಂಟ್ ಬಗ್ಗೆ ಹೇಳಬೇಕಂದ್ರೆ, ಸುಮಾರು ಅವ್ರು ಕೊಟ್ಟಂಥ ಗ್ರೇಡಿಂಗ್ ಅಂತ ಹೇಳ್ತೀವಿ, ಕ್ಲೀನಾಗಿ ಅವ್ರು ಕೊಡಬೇಕಾಗ್ತದೆ. ಭಾಳಷ್ಟು ಚಿಯಾ ಬೆಳೆಯಲ್ಲಿ ಎರಡು ಮುಖ್ಯವಾದಂಥ ಅಂಶಗಳು ತಾಕಿದ್ರಿ, ಒಂದು ಬಿತ್ತದು ಹೇಳಿದೆ, ಇನ್ನೊಂದು ಏನಪ್ಪ ಅಂದರೆ ಕಟಾವು ಮಾಡೋದು. ಕಟಾವು ಮಾಡೋ ಹಂತದಲ್ಲಿ ಈಗ ಭತ್ತ ಹೆಂಗೆ ಯಾವ ಥರ ಕೊಯ್ತಾರೆ ಆ ಥರ ಕೋದ್ಬಿಟ್ಟು ಅದನ್ನು ಡ್ರೈ ಮಾಡಿ ಮೇಲೆ ತಳಗೆ ತಾಡ್ಪತ್ರೆ ಹಾಸಿಬಿಟ್ಟು ಮೇಲೆ ಟ್ರ್ಯಾಕ್ಟರ್ ಹಾಸಿಬಿಟ್ರೆ ಆ ಚೀಲು ಚಿಯಾ ಬೀಜ ಒಂದು ಕಡೆ ಆಗ್ತದೆ, ಹೊಲಸು ಒಂದು ಕಡೆ ಆಗ್ತದೆ. ಇವೆರಡೇ ಕೆಲಸ ರೈತರು ಮಾಡುವಂಥ ಈ ಚಿಯಾ ಬೆಳೆಯಲ್ಲಿ, ಒಂದು ಬಿತ್ತೋದು, ಒಂದು ಕಟಾವು ಮಾಡೋದು. ಇವನ್ ನಾವು ಮೈಸೂರಲ್ಲಿ ರೈತರು ತೋರಿಸಿದ್ದೀನಿ, ಕಟಾವು ಮಾಡುವಂಥ ಯಂತ್ರವೂ ಬಂದಿದೆ. ಸುಮಾರು ನಿಮ್ಮ ತಮ್ಮ ಹಳ್ಳಿಯಲ್ಲಿ ಸುಮಾರು 50-60 ಎಕರೆ ಮಷೀನು ಸಹಿತ ನಾವು ತರಿಸಿ ಹೊಲದಲ್ಲೇ ಕಟಾವು ಮಾಡುವಂಥ ವ್ಯವಸ್ಥೆನೂ ಮಾಡ್ಬೋದು.
0: ಸರ್, ಬೀಜದ ಮಾರಾಟದ ಬಗ್ಗೆ ತಾವು ಆಲ್ರೆಡಿ ಹೇಳಿದ್ರಿ, ಇನ್ನೊಂದು ಸ್ವಲ್ಪ ಡೀಪ್ ಡೌನ್ ಮಾಡೋಣ. ಅದರಲ್ಲಿ ರೈತರು ಚಿಯಾ ಬೀಜವನ್ನು ಮಾರಾಟ ಮಾಡುವಾಗ ಯಾವ ವಿಷಯವನ್ನು ಮುಖ್ಯವಾಗಿ ಗಮನಿಸಬೇಕು ಅದರ ಬಗ್ಗೆ ಸ್ವಲ್ಪ?
1: ಸರ್, ಒಂದು ಚಿಯಾ ಕಟಾವು ಆಗಲಿಕ್ಕೆ ಸುಮಾರು 3-3.5 ತಿಂಗಳು ತೋರಿಸ್ ಟೈಮ್ ಇದು. ಅಂದರೆ ಸರ್ ಹೇಳಿದಂಗೆ 90 ದಿವಸ ಹತ್ತಿದ್ರು, ಬಟ್ ಕೆಲವೊಂದು ಕಡೆ ಏನಾಗ್ತದೆ 3.5 ತಿಂಗಳು ನಾವು ಲಾಸ್ಟ್ ಟೈಮ್ ನೋಡೀವಿ, 3.5 ತಿಂಗಳು ಬೆಳೆಯೋದು. ಟೋಟಲ್ ಕಟಾವು ಮಾಡಿ ಬ್ಯಾಗಿಂಗ್ ಮಾಡಲಿಕ್ಕೆ 4 ತಿಂಗಳಾಗುತ್ತೆ ಸರ್ ಇದು. ಅದಕ್ಕೆ ರೈತರು ಏನು ಮಾಡ್ಬೇಕು ಅಂತಿದ್ರೆ ಪೂರಾ ಒಣಗಿಸಿ ಅಂದರೆ ಡ್ರೈ ಆಗಬೇಕು, 10-12% ಮಾಯಿಶ್ಚರ್ ಅಷ್ಟೇ ಉಳಿಬೇಕು ಅದರಲ್ಲಿ, ಅಷ್ಟು ಒಣಗಿಸ್ಬೇಕು. ಒಣಗಿಸಿದ ನಂತರ ಏನು ಮಾಡ್ಬೇಕು ಅಂತಿದ್ರೆ ಇದನ್ನು ಕಟಾವು ಮಾಡಿದ ನಂತರ ನಾನು ಈಗಾಗಲೇ ಹೇಳಿದೆ, ತಡಪತ್ರೆ ಹಾಸಿ ಟ್ಯಾಕ್ಟರ್ ಹಾಸಿದ ನಂತರ ಮತ್ತು ಕೆಳಗಡೆ ಪ್ಯಾನ್ ಹಚ್ಚಿಬಿಟ್ಟು ಆ ಒಂದು ಚಾನಿಗೆ ತೊಗೊಂಡು ಅದನ್ನು ಸೋಸಬೇಕಾಗ್ತದೆ. ಸೋಸಿ ಕ್ಲೀನ್ ಮಾಡಿ ಅದನ್ನು ಗ್ರೇಡಿಂಗ್ ಮಾಡ್ಬೇಕು ಸರ್. ಅಂದರೆ ಹೊಲಸಿದ್ದು ಬೇರೆ ಕಡೆ, ಸ್ವಚ್ಛದ್ದು ಒಂದು ಕಡೆ ಮಾಡಿಬಿಟ್ಟು ಅದನ್ನು ಏನು ಮಾಡ್ಬೇಕು, ಪ್ಲಾಸ್ಟಿಕ್ ಚೀಲ್ ಬರ್ತಾವೆ ಸರ್, 50 ಕೆಜಿ ಬ್ಯಾಗ್ ಬರ್ತವೆ, ಅದ್ರ ಒಳಗಡೆ ಪ್ಲಾಸ್ಟಿಕ್ ಇರುತ್ತೆ, ಅಲ್ಲಿ ಸಕ್ಕರೆ ಚೀಲ ಅಂತೇನು ರೈತರು ಮಾತಾಡ್ತಾರೆ, ಅದರಲ್ಲಿ ತುಂಬಿ 50 ಕೆಜಿ ಬ್ಯಾಗದ್ದ ನಮಗೆ ಕೊಡಬೇಕಾಗ್ತದೆ. ಬಟ್ ಕ್ಲೀನ್ ಮೆಟೀರಿಯಲ್ ಇರಬೇಕು. ಒಂದು ನೆನಪು ಆಗ್ತಿದ್ರೆ ಇದಕ್ಕೆ ನೀರು ಹತ್ತಬಾರ್ದು. ಇದರಲ್ಲಿ ಏನಂದರೆ ಒಂದೇ ಒಂದು ಇಂಪಾರ್ಟೆಂಟ್ ರೈತರು ನೆನಪಿಡ್ಬೇಕಾಗಿದ್ದು, ಕಟಾವು ಬಂದ ಹೊತ್ತಿನಾಗ ಮಳೆ ಬರಬಾರ್ದು. ಅಂದರೆ ಕಟಾವು ಅಂದ್ರೆ ಪೂರ್ತಿ ಭಾಳ ಡ್ರೈ ಆದರೆ ರೈತರು ಏನು ತಿಳ್ಕೊ ಸಿಡಿತಾ ಹೊತ್ತಿಕೊತಾರೆ, ಬಟ್ ಸಿಡಿಯೋಲ್ಲ, ಅದು ಸ್ವಲ್ಪ ಮಳೆ ಆದರೂ ಏನು ತೊಂದರೆ ಇಲ್ಲ ಸರ್. ಅದಕ್ಕೆ ನಾವು ಸೆಪ್ಟೆಂಬರು, ಅಕ್ಟೋಬರು, ನವಂಬರು, ಡಿಸೆಂಬರ್ದಲ್ಲಿ ಸಹಿತ ಈ ಬೆಳೆನ ಬೆಳಿಬೋದು. ಅದಕ್ಕೆ ಇಲ್ಲಿ ಇಂಪಾರ್ಟೆಂಟ್ ಒಂದು ಅಂಶ ಏನಪ್ಪ ಅಂದರೆ ನೀರು ಹತ್ತಲ್ಲಂಗೆ ನೋಡ್ಕೋಬೇಕು. ಅದಕ್ಕೆ ನಾವು ಪ್ಲಾಸ್ಟಿಕ್ ಚೀಲ ತುಂಬಲಕ್ಕೆ ಹೇಳ್ತೀವಿ. ಗ್ರೇಡಿಂಗ್ ಮಾಡ್ಬೇಕು. ನಾವು ತೊಗೊಳಾಗ ಏನು ಮಾಡ್ತೀವಿ ಅಂತಿದ್ರೆ 1 ಕೆಜಿ ಒಂದು ಚೀಲಕ್ಕೆ 1 ಕೆಜಿ ಸೂಟ್ ಮಾಡ್ತೀವಿ. ಅಂದರೆ ಅದರಲ್ಲಿ ಹೊಲಸು ಕಡ್ಡಿ ಕಸ ಇರುತ್ತೆ, ಅವನು 1 ಕೆಜಿ ನಾವು ಸೂಟ್ ಮಾಡಿ ತೊಗೋತೀವಿ. ಅದಕ್ಕೆ ರೈತರು ಏನು ಮಾಡ್ಬೇಕು, ತುಂಬುವಾಗನ 50 ಕೆಜಿ ಬದಲಿ 51 ಕೆಜಿ ಕೊಡ್ಬೇಕು. ಆಮೇಲೆ ಸಕ್ಕರೆ ಚೀಲ ಆದರೆ ಅದು ಪ್ಲಾಸ್ಟಿಕ್ ಚೀಲ ಇತ್ತಂದ್ರೆ ಪ್ಲಾಸ್ಟಿಕ್ದು 200 ಗ್ರಾಮ್ ನಾವು ಡಿಡಕ್ಟ್ ಮಾಡ್ತೀವಿ. ಅದೇ ಗನಿ ಬ್ಯಾಗ್ ಇತ್ತು 1200 ಗ್ರಾಮ್ ಡಿಡಕ್ಟ್ ಮಾಡಿ ರೈತರು ಕೊಡ್ತಾ ಇದ್ದೀವಿ.
0: ಸರ್, ಈಗ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಚಿಯಾ ಬೀಜಕ್ಕೆ ಇರುವ ಬೇಡಿಕೆ ಬಗ್ಗೆ ಸ್ವಲ್ಪ ತಿಳಿಸಿ.
1: ಹಾಂ ಸರ್, ಇದು ಇತ್ತೀಚಿನ ದಿನದ ಕಳೆದ ಸುಮಾರು ಒಂದು 5-6 ವರ್ಷದಿಂದನೂ ಬಹಳಷ್ಟು ಬೇಡಿಕೆ ಬರ್ತಾ ಇದೆ ಸರ್. ಇದಕ್ಕೆ ಎಲ್ಲಿ ಎತ್ತಿದ್ರೆ ಬೇರೆ ಬೇರೆ ದೇಶದಲ್ಲಿ, ಮೆಕ್ಸಿಕೋ ಇರ್ಬೋದು ಅಥವಾ ಯುರೋಪಿಯನ್ ಕಂಟ್ರಿಗಳಲ್ಲಿ, ಅಮೇರಿಕಾದಲ್ಲಿ ಇದರ ಬಹಳಷ್ಟು ಬೇಡಿಕೆ ಇರೋದ್ರಿಂದ ನಮ್ಮಲ್ಲಿ ಸಹಿತ ಕರ್ನಾಟಕದಲ್ಲಿ ಮೈಸೂರು ಭಾಗದಲ್ಲಿ ಮತ್ತು ಬೀದರ್ದಲ್ಲಿ ವಾಸಿಯಲ್ಲಿ ಇದಕ್ಕೆ ಬಹಳಷ್ಟು ಡಿಮಾಂಡ್ ಇದೆ ಸರ್. ಅಲ್ಲೆಲ್ಲ ತೊಗೋತಾ ಇದ್ದಾರೆ ಈ ಬೆಳೆನ, ಬಹಳಷ್ಟು ಬೇಡಿಕೆ ಇದೆ. ಇದರ ರೇಟ್ ಹೆಂಗಿರ್ತದಪ್ಪ ಅಂತಿದ್ರೆ ರೈತರು ಗಮನಿಸ್ಬೇಕು, ಬಂಗಾರ ರೇಟ್ ಹೆಂಗೆ ದಿವಸ ಹೆಚ್ಚಾ ಕಡಿಮೆ ಆಗ್ತಾ ಇರ್ತದೋ ಹಂಗೆ ಇದರ ರೇಟು ಸಹಿತ ವೇರಿಯೇಷನ್ ಆಗ್ತಾ ಇರ್ತದೆ. ಅದಕ್ಕೆ ನಾವೇನು ಮಾಡ್ತೀವಿ, ಒಂದು ರೇಟ್ ಫಿಕ್ಸ್ ಮಾಡ್ತಾಯಿದ್ವಿ ರೈತರಿಗೆ. ಈಗ 10,000 ರೂಪಾಯಿಂದ 20,000 ವರೆಗೆ ನಾವು ಕಳೆದ ಒಂದು 5 ವರ್ಷದ ರೇಂಜ್ ನೋಡಿದಾಗ ಆ ರೇಂಜ್ದಾಗ ಓಡಾಡ್ತಿರೋದು. ಕೆಲವೊಮ್ಮೆ 23,000 ಕ್ವಿಂಟಲ್ ಹೋಗಿದೆ, ಕೆಲವೊಮ್ಮೆ 25,000 ಕ್ವಿಂಟಲ್ ಹೋಗಿದೆ. ಆದರೆ ಭಾಳಷ್ಟು ಜನ ರೈತರು ಏನು ಮಾಡ್ತಾವೆ, ಅಷ್ಟು ಹೋಗ್ತಾ ತಿಳ್ಕೊಂಡು ಕೊಡ್ತಾರೆ. ಹಂಗೆ ಮಾಡ್ದೇ ಒಂದು ಎವರೇಜ್ ರೇಟ್ ಬಂದಾಗ ಸುಮಾರು 15,000-16,000 ಬಂದಾಗ ಕೊಟ್ಬಿಡೋದು ಭಾಳ ಒಳ್ಳೆ. ಇಲ್ಲಾಂದ್ರೆ ಇಟ್ಕೊಂಡಿರ್ಬೋದು ಅವ್ರು, ಏನು ತೊಂದರೆ ಇಲ್ಲ. ಆದರೆ ನಾವೇನು ಮಾಡ್ತಾ ಇದ್ದೀವಿ, 13,000 ರೂಪಾಯಿ ಒಂದು ಕ್ವಿಂಟಲ್ಗೆ ನಾವು ಫಿಕ್ಸ್ ಮಾಡಿ ಅವ್ರಿಗೆ ಮಿನಿಮಮ್ 13,000 ರೂಪಾಯಿ. ಈ ಥರ ಯಾವ ಕಂಪ್ನಿಯವರು ಮಾಡಲ್ಲ, 13,000 ಮಿನಿಮಮ್, ಮ್ಯಾಕ್ಸಿಮಮ್ ಇತ್ತು ಸಪೋಸ್ 18,000 ಇತ್ತು, ಒಂದು 10% ಕಡಿಮೆ ಮಾಡಿ 17,000 ರೂಪಾಯಿ ಕ್ವಿಂಟಲ್ನೂ ನಾವು ತೊಗೋತಾ ಇದ್ದೀವಿ. ಅಂದರೆ ಆ ರೇಂಜ್ದಾಗ ನಾವು ತೊಗೋತೀವಿ. ಮಾರ್ಕೆಟ್ ರೇಟ್ ಕೆಲವೊಬ್ಬರು ರೈತರು ಏನಂತಾರೆ, ಸರ್ ನಮ್ಮ ಮಾರ್ಕೆಟ್ ರೇಟ್ ಇಷ್ಟು ಐತಲ್ಲ ಆತಾರೆ, ಅದನ್ನು ಕೊಡ್ತಾ ಇದ್ದೀವಿ ನಾವು. ಫಿಕ್ಸ್ ಬೇಕಂದ್ರೆ 13,000 ರೂಪಾಯಿ ಫಿಕ್ಸ್. ಇಲ್ಲ ಸರ್ ನಾವು ಮಾರ್ಕೆಟ್ ರೇಟ್ ಬೇಕು ಅಂದರೆ ಮಾರ್ಕೆಟ್ ರೇಟು ಕೊಡ್ತಾ ಇದ್ದೀವಿ, 10% ಡಿಡಕ್ಟ್ ಮಾಡಿ ಅದನ್ನು ತೊಗೋತಾ ಇದ್ದೀವಿ. ಸಪೋಸ್ 19,000 ಇತ್ತು 18,000, 20,000 ಇತ್ತು 19,000. ಅಂದರೆ ಕಂಪ್ನಿಯವರಿಗೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು, ಆಮೇಲೆ ಅದರ ಸಾಲ್ಟಿಂಗ್ ಖರ್ಚು, ಪ್ಯಾಕಿಂಗ್ ಖರ್ಚು, ಮತ್ತು ಅವ್ರದ್ದು ಇರ್ತದೆ ಇಲ್ಲಿಂದ ಗುಜರಾತ್ಗೆ ಹೋಗ್ಬೇಕು, ಅದಕ್ಕೆ ಅದನ್ನು 10% ನಾವು ಕಡಿಮೆ ಮಾಡಿ ತೊಗೋತಾ ಇದ್ದೀವಿ. ಅದು ರೈತರಿಗೆ ಅನುಕೂಲ ಆಗುತ್ತೆ ಸರ್.
0: ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ಕೊನೆಯದಾಗಿ, ಚಿಯಾ ಕೃಷಿ ಮಾಡಲು ಆಸಕ್ತಿ ಹೊಂದಿರುವ ರೈತರಿಗೆ ನಿಮ್ಮ ಪ್ರಮುಖ ಸಲಹೆಗಳು ಯಾವುವು ಅದರ ಬಗ್ಗೆ ತಿಳಿಸಿ.
1: ಮೊದಲೇದಾಗಿ ಸರ್, ಈ ಚಿಯಾ ಬೆಳೆ ಬೆಳಿಲಿಕ್ಕೆ ರೈತರು ಮನಸ್ಸು ಮಾಡಬೇಕು. ಒಂದೇದು ಗಾಬರಿ ಆಗುವಂಥ ಬೆಳೆ ಅಲ್ಲ ಇದು. ಅಂದರೆ ಹಾಕಿರೆ ಬರ್ತೋ ಇಲ್ಲೋ ಅನ್ನುವಂಥ ಇದರಲ್ಲಿ ಮನಸ್ಥಿತಿಯಲ್ಲಿ ಇರ್ತಾರೆ ರೈತರು. ಭಾಷೆ ನಾವು ಹೋದಾಗ ಭಾಳಷ್ಟು ಜನ ಕೂತಿರ್ತಾರೆ, 50 ಜನ 60 ಜನ ಕೂತಿರ್ತಾರೆ. ನಾವು ಭಾಷಣ ಮಾಡಿತ್ತು ಎಲ್ಲ ತಕ್ಷಣ ಸಹಿತ ಮತ್ತು ಅವ್ರಿಗೆ ಒಂದು ಡೌಟ್ ಇರುತ್ತೆ ಇಲ್ಲಿ ಬರ್ತೋ ಇಲ್ಲೋನು. ಹಾಗಾಗಿ ರೈತರಿಗೆ ಒಂದು ನಾ ಕಿವಿಮಾತು ಏನು ಹೇಳ್ತೀನಿ ಅಂದರೆ, ಇದು ಎಲ್ಲಿ ಬೇಕಲ್ಲಿ ನೀವು ಚಳಿ ಬರ್ರಿ, ಬೀಸುಡ್ತತಿ. ಹಾಗಾಗಿ ಬೆಳಿಗ್ಗೆ ಏನೂ ತೊಂದರೆ ಇಲ್ಲ, ಎಲ್ಲರೂ ಧೈರ್ಯದಿಂದ ಬೆಳೆಯುವಂಥ ಮನೋಭಾವ ಇಟ್ಕೊಳ್ರಿ. ಇದಕ್ಕೆ ನೀರು ಕಡಿಮೆ, ಔಷಧಿ ಇಲ್ಲ, ಗೊಬ್ಬರ ಇಲ್ಲ, ಯಾವ್ದು ತಿನ್ನಂಗಿಲ್ಲ. ಹಾಗಾಗಿ ರೈತರು ಇದನ್ನು ಬೆಳಿಲಿಕ್ಕೆ ಮನಸ್ಸು ಮಾಡಬೇಕು. ನಮ್ಮ ಬೆಳಗಾವಿ ಜಿಲ್ಲೆಗೂ ಸ್ವಲ್ಪ ರೈತರು, ಈ ಮೈಸೂರು ಜಿಲ್ಲೆಯವ್ರು ರೈತರು ಹೆಂಗೆ ಆದಾಯ ತೊಗೊಂಬಂದಾರೆ, ಹಂಗೆ ನಮ್ಮ ಬೆಳಗಾವಿಗೂ ಸ್ವಲ್ಪ ರೈತರು ಹಣ ಬರಲಿ ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ.
0: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
1: ಧನ್ಯವಾದಗಳು ಸರ್. ಥ್ಯಾಂಕ್ ಯು.
0: ಸ್ನೇಹಿತರೆ, ಏನಾಗಿತ್ತು KLE ಕೃಷಿ ಮಿತ್ರ ಕಾರ್ಯಕ್ರಮ. ಚಿಯಾ ಸೀಡ್ಸ್, ಚಿಯಾ ಬೀಜದ ಕುರಿತು ವಿವರವಾದ ಮಾಹಿತಿ ಕೊಟ್ಟರು ಕಾರ್ಯಕ್ರಮದ ಅತಿಥಿ. ICAR KLE ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಹಾಗೂ ವಿಷಯ ತಜ್ಞರು ಡಾಕ್ಟರ್ SS ಹಿರೇಮಠ್ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ. ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448141503 ಹಾಗೂ 8123871607.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಮೇನು ಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಆತ್ಮೀಯ ಸ್ನೇಹಿತರೆ, ಮಳೆ ಬರುವ ಹಾಗಿದೆ ಗೀತೆಯನ್ನು ಕೇಳ್ತಾ ಇದ್ದೀರಾ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಇವತ್ತಿನ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಗೀತೆಗಳೊಂದಿಗೆ. ಎಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಉತ್ತಮ ಗೀತೆಗಳು ನಾನು ಪ್ರಸಾರ ಮಾಡುವೆ. ರಾಜಶ್ರೀ ಅವರೇ, ಜೈ ಶ್ರೀರಾಮ್, ಜೈ ಜಿನೇಂದ್ರ ನಿಮಗೂ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಲೈನ್ಡ್ ಅಪ್ ಇವೆ ಉತ್ತಮ ಗೀತೆಗಳು. ಬನ್ನಿ ಕೇಳೋಣ, ಎಂಜಾಯ್ ಮಾಡೋಣ. ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ ಇದು. ಬನ್ನಿ, ಬರ್ತಾ ಇದೆ ಈಗ ಮುಂದಿನ ಗೀತೆ, ಕಡಲನು, ಫ್ರಾಮ್ ದ ಮೂವಿ ಸಪ್ತ ಸಾಗರದಾಚೆ ಎಲ್ಲೋ. ಗೀತೆ ಕೇಳಿ ಮಜಾ ಮಾಡಿ.

ಸ್ವಲ್ಪ ಈ ಚಿತ್ರದ ಈ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತಾ ಇದೆ. ರುಕ್ಮಿಣಿ ಅವರೇ ಶುಭೋದಯ. ಎಸ್, ನಿಮಗೂ ಕೂಡ ಶುಭೋದಯ. ವಿನೋದ್ ಅವರೇ, ಇವತ್ತಿನ ವಿಶೇಷತೆ ಕನ್ನಡ ಚಿತ್ರರಂಗದ ಮಸ್ ಮಸ್ ಗೀತೆ ನನ್ನ ಕಡೆಯಿಂದ ನೀವು ಕೇಳಿ. ಎಸ್ ಆತ್ಮೀಯ ಸ್ನೇಹಿತರೆ, ನಿಮ್ಮೊಂದಿಗೆ ನಾವು ಸ್ಪೆಷಲ್ ಉತ್ತಮ ಗೀತೆಗಳ ಲೈನಪ್ಪು. ಯಾರಿಗೆ ಬೇಕು ಈ ಲೋಕ ಗೀತೆ ಕೇಳಿ ಮಜಾ.

ನೀವು ಕೇಳ್ತಾ ಇದ್ರೆ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೈನ ಧ್ವನಿ ಇದು 90.4 FM KLE ಕನಸು. ನಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ನಮ್ಮೊಂದಿಗೆ ನಾವು ಸ್ಪೆಷಲ್ ಗೀತೆಗಳ ಕಾರ್ಯಕ್ರಮ. ಎಸ್, ಸಂಜಯ್ ಅಂಗಡಿಯವರು ಶುಭೋದಯ ಮಂಜುನಾ ಹಾಡಿನ ಲೈನಪ್ ಸೂಪರ್ ಆಗಿದೆ. ಎಸ್, ಇವತ್ತಿನ ಗೀತೆಗಳು ಸ್ವಲ್ಪ ಹಾರ್ಟ್ ಬ್ರೇಕ್ ಗೀತೆಗಳನ್ನು ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ನೋಡೋಣ, ಟ್ರೈ ಮಾಡೋಣ. ಸೊ ಐ ಹೋಪ್ ನಿಮಗೆ ಬಹಳ ಇಷ್ಟವಾಗ್ತಾ ಇದೆ ಹಾರ್ಟ್ ಬ್ರೇಕಿಂಗ್ ಗೀತೆಗಳು. ಎಸ್ ಸ್ನೇಹಿತರೆ, ಲವ್ ಫೇಲಿಯರ್ ಗೀತೆನೂ ಅಂತ ತಿಳ್ಕೋಬೋದು. ಸೊ ಬನ್ನಿ ಕಾರ್ಯಕ್ರಮದ ಮುಂದಿನ ಹಾಡನ್ನು ಕೇಳೋಣ, ಎಂಜಾಯ್ ಮಾಡೋಣ. ಮುಂದಿನ ಗೀತೆ ಯಾವುದಂತ ತಿಳಿಸೋದಿಲ್ಲ, ಬಟ್ ಥೀಮ್ ಇವತ್ತಿಂದು ಎಸ್ ಹಾರ್ಟ್ ಬ್ರೇಕಿಂಗ್. ಕನ್ನಡ ಚಿತ್ರರಂಗದ ಗೀತೆಗಳನ್ನು ಸಂಗ್ರಹಿಸಿಟ್ಟಿದ್ದೇನೆ, ಕೇಳಿ ಮಜಾ ಮಾಡಿ.

ಹಾ, ನನಗೇನಾಗಿಲ್ಲ, ಜಸ್ಟ್ ಇದೊಂದು ಥೀಮನ್ನು ತೊಗೊಂಡು ಬಂದೆ. ಏಕೆಂದರೆ ನೋಡಿ, ನಾರ್ಮಲಿ ನಾನು ಹಳೆ ಹೊಸ ಕಾಂಬಿನೇಷನ್ ತೊಗೊಂಡು ಬರುತ್ತೇನೆ. ಈ ಒಂದು ಥೀಮ್ನಲ್ಲಿ ಕಾರ್ಯಕ್ರಮ ಮುಂದೆ ಗೋಳಿಸೋಣ. ಕನ್ನಡ ಚಿತ್ರರಂಗದ ಹಾರ್ಟ್ ಬ್ರೇಕಿಂಗ್ ಗೀತೆಗಳನ್ನು ಬನ್ನಿ ಕೇಳಿ ಮಜಾ ಮಾಡಿ. ಪೂಜಾ ಅವರು ಕೇಳ್ತಾ ಇದ್ದಾರೆ, ಯಾಕೆ ಏನಾಯಿತು? ಏನಿಲ್ಲ, ಅಷ್ಟೇ ಸ್ವಲ್ಪ ಉತ್ತಮ ಗೀತೆಗಳು ನಮ್ಮ ಕನ್ನಡ ಚಿತ್ರರಂಗದು, ಸ್ವಲ್ಪ ಹಾರ್ಟ್ ಬ್ರೇಕಿಂಗ್ ಗೀತೆಗಳನ್ನು. ಗಾಳಿಪಟ ಚಿತ್ರದ್ದು ಒಂದೇ ಸಮನೆ, ಸೋನು ನಿಗಮ್ ಅವರ ಧ್ವನಿಯಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅಭಿನಯಿಸಿರುವ ಚಿತ್ರದ್ದು ಈ ಸುಮಧುರವಾದ ಗೀತೆ ಕೇಳಿ ಮಜಾ ಮಾಡಿ.

0: ಆಲ್ ರೈಟ್ ಆತ್ಮೀಯರೇ, ಏನು ಧ್ವನಿಯ ಮಸ್ತ್ ಮಸ್ತ್ ಗೀತೆಗಳನ್ನು ಕೇಳ್ತಾ ಎಂಜಾಯ್ ಮಾಡ್ತಾ ಇದ್ದೀರಲ್ಲ. ಮಾತಾಡ್ತಾ ಡೋಂಟ್ ವರಿ, 11:00 ಬಂದಿದ್ದೇವೆ. ಇವತ್ತಿನ ಕಾರ್ಯಕ್ರಮದ ಎಲ್ಲ ಗೀತೆಗಳು ಸೂಪರ್ ಆಗಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್ ರಾಜೇಶ್ ಅವರೇ. ಅಮೆರಿಕಾ 2 ಇವತ್ತು ಲೋಡ್ ಮಾಡೇನ್ರಿ ನಾನು. ನಾಳೆ ಏನಾದರೂ ಒಂದು ಒಳ್ಳೆ ಕಾರ್ಯಕ್ರಮ ಅಂದಾಗ ಮರಿಲಾರದೆ ಆ ಒಂದು ಗೀತೆಯನ್ನು ರಿಕ್ವೆಸ್ಟ್ ಮಾಡಿ. ಸೊ ಕಾರ್ಯಕ್ರಮದ ಮುಂದಿನ ಗೀತೆ, ಫೋನು ಇಲ್ಲ, ಮೆಸೇಜ್ ಇಲ್ಲ, ನಿಂದು ಎಲ್ಲಿರುವೆ? ನಾನು ಬಾರು ಮುಂದೆಯೇ ಕುಂತಿರುವೆ. ಬರೇ ಕುಂತಾರ್ರಿ, ಕುಡಿಯಾವಲ್ಲ ಅವರ ಕಾರ್ಯಕ್ರಮದ ಈಗ ಸುಮಧುರವಾದ ಗೀತೆ ಅಧ್ಯಕ್ಷ ಚಿತ್ರದು ಬರ್ತಾ ಇದೆ. ಬನ್ನಿ ಕೇಳೋಣ, ಎಂಜಾಯ್ ಮಾಡೋಣ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ.
1: ಎಲ್ಲ

ಕೆಸರಿನ ಗವಿಯಲ್ಲಿ ತೋಳಗಳು, ತೋಳಗಳ ದಾರಿಯಲ್ಲಿ ಸಿಂಹ.

0: ಆಗ ಇಡೀ ಮುಗೋರ್ ಬಣ್ಣದ ಓಕುಳಿಯಲ್ಲಿ ತೇಲಾಡಿದ್ರೆ ಅಗಸ್ತ್ಯ ರಕ್ತದ ಓಕುಳಿಯ ಸಮರಕ್ಕೆ ಸಿದ್ಧನಾಗಿದ್ದ.
1: ಸಿಂಹಚಾರ್ಯ

0: ನಂದು ನಿಂದು ಅವಂದು ಅಂತ ತೀರ್ಮಾನ ಮಾಡೋ ಅಷ್ಟ್ರಲ್ಲಿ ಟೈಮ್ ಆಗುತ್ತೆ. ನೀನ್ ಬರ್ಲಿಟ್ಟಿದ್ದೆಲ್ಲ ನಿಂದೆ.
1: ತಮ್ಮ ತಮ್ಮಲ್ಲೇ ಗ್ಯಾಂಗ್ ರೈವಲ್ರಿಗಳಿಂದ ಕತ್ತಿ ಮಸಿಯುತ್ತಿದ್ದಂತ ರೌಡಿಗಳ ಸುಪಾರಿ ತಗೊಂಡು ಆ ಏರಿಯಾಗಳನ್ನ ಅಗಸ್ತ್ಯ ಕಂಟ್ರೋಲ್ ತಗೊಳಕ್ ಶುರು ಮಾಡ್ದ.

0: ಮಾಡ್ಬೇಕಂತೆ ಯಾರ್ ಮಿನಿಸ್ಟರ್ ಆಫ್ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್.
1: ಶಾಸನ ಮಾಡೋ ಖಾದಿ ಕೂಡ ಸಲಾಂ ಹೊಡೆಯೋಕ್ ಶುರುವಾಯ್ತು.
2: ಆಲ್ರೈಟ್ ಆತ್ಮೀಯರೇ, ಒಳ್ಳೊಳ್ಳೆ ಗೀತೆಗಳು ಕೇಳ್ತಾ ಇದ್ರಾ, ಎಂಜಾಯ್ ಮಾಡ್ತಾ ಇದ್ರಾ? ಈಗ ಮುಂದಿನ ಗೀತೆ ನನ್ನ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯಿಸಿರುವ ಚಿತ್ರ ಜಾಕಿ ಚಿತ್ರದ ಟೈಟಲ್ ಗೀತೆ. ಕೇಳಿ ಮಜಾ ಮಾಡಿ.

ಜಾನಿ ಕೊಲೆ ಬಗ್ಗೆ ನಾವು ಕೇಳಿದ್ದೀವಿ, ಆದರೆ ಆ ಕೊಲೆಗಾರಿನ ಬಗ್ಗೆ ಊರ ಜನ ಬೇರೆ ಬೇರೆಯೇ ಕತೆ ಹೇಳೋರು.

0: ಎರಡು ಮುಕ್ಕಾಲು ಲಕ್ಷ ಒಳ್ಳೆ ಅಮೌಂಟು.
1: ಛೇ, ಕಷ್ಟಕಾಲದಲ್ಲಿ ನಮ್ಮ ಶೇರ್ ವಾಪಸ್ ತಗೋಬಾರ್ದಿತ್ತ ಅಂತ.
0: ಇನ್ನೂ ಗೊತ್ತಾಗಿಲ್ಲ, ಅವನು ಫೋನ್ ಮಾಡಿದ್ರೆ ಹೇಳ್ತೀನಿ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ ಐವಿಎಫ್ ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಆಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ ಒಪಿಡಿ, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ ಕೆಎಲ್ಇ ಐವಿಎಫ್ ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಒಪಿಡಿ ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530. ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831248686.

ವಿಶ್ವವೇ ತಲೆ ಎತ್ತಿ ನೋಡುವಂತಹ ಶ್ರೀಮಂತ ಸಂಸ್ಕೃತಿ ನಮ್ಮದು. ನಮ್ಮ ಸಿರಿವಂತ ಸಂಸ್ಕೃತಿಯ ಅವಿಭಾಜ್ಯ ಅಂಗ ಅದು ಜನಪದ. ಜನಪದ ಗೀತೆಗಳ ಕಾರ್ಯಕ್ರಮವಿದು ಜನಪದ ಸಿರಿ. 90.4 ತರಂಗಾಂತರಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ. ಇದು ಕೆಎಲ್ಇ ಕನಸು. ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಪ್ರಥಮಂ ವಂದೇ ವಕ್ರತುಂಡಂ ಅನ್ನುವಂತೆ ನಾವು ಯಾವುದೇ ಶುಭ ಕಾರ್ಯ ಪ್ರಾರಂಭ ಮಾಡುವುದಕ್ಕೂ ಮೊದಲು ಶ್ರೀ ಗಣೇಶನನ್ನು ಪೂಜಿಸುತ್ತೇವೆ. ಶರಣು ಶರಣಯ್ಯ ಗಣನಾಯಕ, ನಮ್ಮ ಕರುಣದಿಂದಲೀ ಕಾಯೋ ಗಣನಾಯಕ.

ಕೇಳ್ತಾ ಇದ್ದೀರಾ ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ 90.4 ತರಂಗಾಂತರಗಳಲ್ಲಿ ವೇಣುಧ್ವನಿ. ಇದು KLE ಕನಸು. ಮುತ್ತು ಕೊಟ್ಟೆ ನಮ್ಮ ತಂಗಿ ನಾನೊಂದ, ಮೂಗತಿಯಲ್ಲಿರುವುದು ನತ್ತೊಂದ. ಕೇಳಿ

ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM, ಇದು KLE ಕನಸು. ಈಗ ಕೇಳಿ ಮತ್ತೊಂದು ಗೀತೆ. ಕಣ್ಣು ಕಾಣುವ ತನಕ, ಬೆನ್ನು ಬಾಗುವ ತನಕ, ತಾಯಿ ಇರಲಿ ನನ್ನ ತವರಲಿ.

0: ಇಲ್ಲಿಗೆ ಮುಕ್ತಾಯವಾಯಿತು ಜನಪದ ಗೀತೆಗಳ ಕಾರ್ಯಕ್ರಮ ಜನಪದ ಸಿರಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM. ನಮಸ್ಕಾರ.
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿ. ಇದು 90.4 FM ಗೀತ ಸಂಗಮ ಕಾರ್ಯಕ್ರಮವಿದು. ಸ್ಥಳೀಯ ಪ್ರತಿಭೆಗಳಿಗೊಂದು ವೇದಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳ್ತೀರಾ ಶ್ರೀಮತಿ ನಯನಾ ಗಿರಿಗೌಡರ್ ಮತ್ತು ತಂಡದವರಿಂದ ಸಂಗೀತ ಕಾರ್ಯಕ್ರಮವನ್ನು.

ನಮಸ್ಕಾರ, ನಾನು ತಾರಾ. ಇವತ್ತು ನಿಮ್ಮ ಊರು ಬೆಳಗಾವಿನಲ್ಲಿ ಇದ್ದೀನಿ. ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅಂತಂದ್ರೆ ಅದಕ್ಕೆ ಕೇಳಿ ಸಂಸ್ಥೆಯ ವೇಣು ಧ್ವನಿನೇ ಕಾರಣ. ವೇಣು ನನ್ನ ಯಜಮಾನರು, ಹಾಗೂ ನಿಮ್ಗೆಲ್ರಿಗೂ ಯಜಮಾನರು. ಬಾನುಲಿಯಲ್ಲಿ ಮತ್ತೆ ಮತ್ತೆ ಬರ್ತೇನೆ, ಮತ್ತೆ ಮತ್ತೆ ನಿಮ್ಮನ್ನ ಕಾಡ್ತೇನೆ. ಏನಾದ್ರೂ ಇದ್ರೆ ದಯವಿಟ್ಟು ನನಗೂ ಈ ಧ್ವನಿಯ ಮೂಲಕ ಹೇಳಿ. ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಈ ದಿನ ತುಂಬಾ ಸಂತೋಷವಾಗಿರಿ, ಆರೋಗ್ಯವಾಗಿರಿ, ನಗ್ನಗ್ತಾ ಇರಿ. ನಮಸ್ಕಾರ.

0: ಇದುವರೆಗೂ ಪ್ರಸಾರವಾಯಿತು ಗೀತ ಸಂಗಮ ಕಾರ್ಯಕ್ರಮ. ನಮ್ಮ ಇಂದಿನ ಗೀತ ಸಂಗಮ ಕಾರ್ಯಕ್ರಮದಲ್ಲಿ ಶ್ರೀಮತಿ ನಯನಾ ಗಿರಿಗೌಡರ್ ಮತ್ತು ತಂಡದವರಿಂದ ಸಂಗೀತ ಕಾರ್ಯಕ್ರಮವನ್ನ ಕೇಳಿದ್ರಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ ಕಾರ್ಯಕ್ರಮದ ಮೊದಲನೇ ಗೀತೆ.

ನೀವು ಕೇಳ್ತಾ ಇದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM ಕೆ ಎಲ್ ಇ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕೆ ಎಲ್ ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ.

ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮುಂದಿನ ಗೀತೆ

0: ನೀವು ಕೇಳ್ತಾ ಇದ್ದೀರಾ ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ಕಾರ್ಯಕ್ರಮದ ಮುಂದಿನ ಗೀತೆ
1: ಬಂದಾಳ.

ನೀವು ಕೇಳ್ತಾ ಇದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM ಕೆ ಎಲ್ ಇ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕೆ ಎಲ್ ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ.

ಇದುವರೆಗೂ ಕೇಳಿದ್ರಿ ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಹಿಂದೆ ಸೇರ್ಪಡೆಯಾಗಿ ಅರ್ಹತೆಗಳು ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗ ಅವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗ ಅವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831244444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036, ಮೊಬೈಲ್ ಸಂಖ್ಯೆ 9448998331.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮ್ಮ ಇಂದಿನ ಸಂಧ್ಯಾ ಸಮಯ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಇಂದಿನ ವೇಗದ ಬದುಕಿನಲ್ಲಿ ಸಂಬಂಧಗಳು ಬದಲಾಗ್ತಾ ಇದೆ. ಅಂತಹ ಸಂಬಂಧಗಳ ಸಿಹಿ ಕಹಿ ನೆನಪುಗಳು, ಕುಟುಂಬದ ಜವಾಬ್ದಾರಿಗಳು, ಹಿರಿಯ ನಾಗರಿಕರ ಬದುಕಿನ ಭದ್ರತೆ, ಇಂದಿನ ಪೀಳಿಗೆಯೊಂದಿಗೆ ಅವರ ಹೊಂದಾಣಿಕೆ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ. ಸಮಾಜಮುಖಿ ಚಿಂತನೆಯನ್ನ ಹೊಂದಿರುವಂತಹ ಕೆಎಲ್ಇ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕಿಯಾಗಿ ಸೇವೆಯನ್ನ ಸಲ್ಲಿಸಿರುವ ಕಲ್ಪನಾ ಈಶ್ವರ್ ಪಟ್ಟಣವರು. ಮೇಡಮ್, ನಮಸ್ತೆ. ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಮೇಡಮ್, ಇವತ್ತು ಕುಟುಂಬಗಳು ಒಂದೇ ಮನೆಯಲ್ಲಿದ್ದರೂ ಸಹ ಮನಸ್ಸುಗಳು ದೂರ ಆಗ್ತಾ ಇದೆ ಅನಿಸ್ತಾ ಇದೆ. ಹಾಗಾಗಿ ಕುಟುಂಬದಲ್ಲಿ ಪ್ರೀತಿ, ಗೌರವ ಮತ್ತು ಹೊಂದಾಣಿಕೆ ಉಳಿಬೇಕಾದ್ರೆ ಏನು ಮುಖ್ಯ ಅಂತ ತಾವು ಹೇಳ್ತೀರಾ ಜೀವನದ ಅನುಭವದ ಮೂಲಕ?
1: ಇದು ಒಂದು ಬಹಳ ಮಹತ್ವದ ಮತ್ತು ಟಫ್ ಕ್ವಶನ್ ಕೇಳ್ತಾ ಇದ್ದೀರಿ. ಇವತ್ತು ಜಾಯಿಂಟ್ ಫ್ಯಾಮಿಲಿ ಇರುವುದು ಕಡಿಮೆ, ಅಂದರೂ ಒಂದು 4-5 ಜನ ಇದ್ದರೂ ಸಹಿತ ನಾವು ಅದನ್ನ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ಬೋದು. ಇದರಲ್ಲಿ ಹಿರಿಯರಾದ ಅತ್ತೆಯರು ಇರ್ಬೋದು ಅಥವಾ ತಾಯಿಯಂದಿರು. ಅತ್ತೆ ಅಥವಾ ತಾಯಿಯಂದಿರ ರೋಲ್ ಭಾಳ ದೊಡ್ಡದೈತಿ ಅಂತ ಅನಿಸ್ತೈತೆ ನನಗೆ. ಮುಂಚೆ ಅಂತೂ ರೆಗ್ಯುಲರ್ ಜಾಯಿಂಟ್ ಫ್ಯಾಮಿಲೀಸನ್ನೇ ಇದ್ದು ಒಂದೇ ಮನೆಯಲ್ಲಿ 3-4 ಸೊಸೆಯಂದಿರು, ಅವ್ರ ಮಕ್ಕಳು, ಅವ್ರ ಫ್ಯಾಮಿಲಿ, ಮೊಮ್ಮಕ್ಕಳು ಇರೋದು ಕಾಮನ್ನೇ ಇತ್ತು. ಆದರೆ ಇವತ್ತಿನ ದಿನದಲ್ಲಿ ಒಂದು ವೃತ್ತಿ ಸಲುವಾಗಿ ಮೈಗ್ರೇಟ್ ಆಗಿ ಮಕ್ಕಳು ಬೇರೆ ಬೇರೆ ಸ್ಥಳಗಳಿಗೆ ಹೋಗುವಂಥ ಪ್ರಸಂಗಗಳು ಬರ್ತಾವೆ. ಅದಕ್ಕೂ ಬೇರೆ ಹಾದಿ ಇಲ್ಲ. ಮಕ್ಕಳು ಕಲ್ತಾದ್ಮೇಲೆ ಅವರು ತಮ್ಮ ವೃತ್ತಿಗೆ ಹೋಗಲೇಬೇಕು. ಈಗ ಹಿಂಗೆ ಮೈಗ್ರೇಟ್ ಆಗಿ ಹೋಗಿದ್ದಕ್ಕೆ ನ್ಯೂಕ್ಲಿಯರ್ ಫ್ಯಾಮಿಲಿಗಳು ಇದ್ದಾವೆ. ಆಮೇಲೆ ಏನಾದರೂ 1-2 ಎಲ್ಲಾದರೂ ಕ್ವಚಿತಾಗಿ 1%, 2% ಜಾಯಿಂಟ್ ಫ್ಯಾಮಿಲಿಗಳಿದ್ದರೆ ಅದರ ಎಲ್ಲ ಜವಾಬ್ದಾರಿ ಆ ಕುಟುಂಬದ ಹೆಣ್ಮಗಳಾದವಳು, ಹಿರಿಯ ಹೆಣ್ಮಗಳಾದವಳು ಅವಳ ಮೇಲೆ ಇರುತ್ತೆ ಅಂತ ನನಗೆ ಅನಿಸುತ್ತೆ. ಆಮೇಲೆ ಅವಳು ಹಿರಿಯರು, ಹಿರಿಯ ಹೆಣ್ಮಕ್ಕಳು ಚೆನ್ನಾಗಿ ಮನೆಯನ್ನು ನಡೆಸ್ಕೊಂಡು ಹೋಗ್ತಾರೆ. ಅವರು ಸ್ವಲ್ಪ ಭಾಳ ಸ್ಯಾಕ್ರಿಫೈಸೂ ಮಾಡಬೇಕಾಕೈತಿ. 2-3 ಸೊಸೆ ಅಂದರೆ ಇದ್ದರೆ ಅವರ ಮನಸ್ಥಿತಿಗಳನ್ನು ಚೆನ್ನಾಗಿ ಅರಿತು ಅವರಿಗೆ ತಕ್ಕಂತೆ ತನ್ನನ್ನು ತಾನು ಹೊಂದಾವಣಿಕೆ ಮಾಡಿಕೊಳ್ಳಲು ಪ್ರಯತ್ನಿಸ್ತಾ ಇರ್ತಾರೆ. ಕಾರಣ ಹೊರಗಿನಿಂದ ನೋಡಲು ಏ ಎಲ್ಲರೂ ಕೂಡದಾರ, ಎಷ್ಟು ಚಲೋ ಅದಾರ ಅಂತಾರ ಅಂದ್ರೆ ಆ ಕ್ರೆಡಿಟ್ ಹೋಗೋದು ಮೇಲೆ ಮನೆಯಲ್ಲಿದ್ದಂಥ ಅತ್ತೆಯಂದರಿಗೆ, ಹಿರಿಯರಿಗೆ ಅಂತ ನಾನು ಹೇಳಬಯಸ್ತೇನೆ. ಯಾಕಂದ್ರೆ ಅವರು ಸೊಸೆಯಂದರು ಬಂದದ್ದು ಬೇರೆ ಮನೆಯಿಂದ, 4 ಬೇರೆ ಕಡೆಯಿಂದ ಬಂದವರು, ನಮ್ಮ 5 ಬೊಟ್ಟನೂ ಒಂದೇ ಸಮ ಇಲ್ಲ. ಅದನ್ನೆಲ್ಲ ನಿಗಿಸ್ಕೊಂಡು ಹೋಗೋದು ಹಿರಿಯರ ಜವಾಬ್ದಾರಿ. ಅದಕ್ಕೆ ನಾನೇನಂತೇನೆ, ಹಿರಿಯರಾದ ನಾವು ಮನೆಗೆ ಬಂದವರನ್ನು ಹೊಂದಿಸಿಕೊಂಡು ನಮ್ಮ ಕುಟುಂಬದ ಒಕ್ಕಟ್ಟನ್ನು ನಾವು ಎತ್ತಿ ಹಿಡಿಯಬೇಕಾಗಿ ಕೇಳ್ಕೊಳ್ತೇನೆ.
0: ಮೇಡಮ್, ಈಗ ಈಗಿನ ಕಾಲಕ್ಕೂ ಹಿಂದಿನ ಕಾಲಕ್ಕೂ ಈ ಒಂದು ಅತ್ತೆ ಸೊಸೆ ಸಂಬಂಧ, ಅವರ ಬಾಂಧವ್ಯ, ಅವರ ಒಂದು ಸಾಮರಸ್ಯ ಯಾವ ರೀತಿ ಇದೆ?
1: ಈಗಿನ ಕಾಲಕ್ಕೂ ಮುಂಚಿನ ಕಾಲಕ್ಕೂ ಫ್ಯಾಮಿಲಿ ಸಂಬಂಧ, ಎಲ್ಲರ ಸಂಬಂಧಗಳು ಭಾಳ ಡಿಫ್ರೆಂಟ್ ಇದ್ದಾವೆ. ಯಾಕಂದ್ರೆ ಲೈಫ್ ಸ್ಟೈಲ್, ಜೀವನ ಶೈಲಿ ಅಂತ ಏನಂತೀವಿ ಅದು ಕಂಪ್ಲೀಟ್ ಚೇಂಜ್ ಆಗೈತೆ. ಈಗ ಅತ್ತೆಯಂದಿರು ತಮ್ಮ ಅತ್ತೆ ಮಾವ ತಮ್ಮ ಮನೆಯಲ್ಲಿರ್ತಾರೆ, ಮಕ್ಕಳು ಬೇರೆ ಬೇರೆ ಕಡೆ ಮೆಟ್ರೋ ಸಿಟಿಯಲ್ಲಿ ಇರ್ತಾರೆ, ಅಥವಾ ಒಂದೇ ಊರಲ್ಲಿದ್ದರೂ ಬೇರೆ ಬೇರೆ ಮನೆ ಮಾಡ್ಕೊಂಡಿರ್ತಾರೆ. ಅದರ ಅರ್ಥ ಅವ್ರು ಯಾರ್ದೂ ಹೊಂದುವುದಿಲ್ಲ ಅಂತಲ್ಲ. ಆದರೆ ಅವರ ಕಾರ್ಯವೈಖರಿ ಬೇರೆ ಇರ್ತೈತಿ. ಆ ವೈಖರಿಯಲ್ಲಿ ಹಿರಿಯರ ವೈಖರಿ, ಅವರು ನಿವೃತ್ತಿಯಲ್ಲಿ ಇರ್ತಾರೆ. ಅದಕ್ಕೆ ಅವ್ರ ತೊಂದರೆ ಅವ್ರಿಗೆ ಬೇಡ ಅಂತ ತಿಳ್ಕೊಂಡು ಹಿರಿಯರು ಹೇಳಿ ಅವ್ರಿಗೆ ಬೇರೆ ಕಡೆ ಮನೆ ಶಿಫ್ಟ್ ಮಾಡಿಸಿರ್ತಾರೆ. ಅದು ಉತ್ತಮ ಕೆಲಸ ಅಂತ ನನಗೆ ಅನಿಸ್ತೈತಿ. ಮುಂಚೆ ಪ್ರೀವಿಯಸ್ ಡೇಸ್ದಾಗ ನೋಡಿದ್ರೆ ಹಿರಿಯರು ಮಕ್ಕಳು ಎಲ್ಲರೂ ಒಂದೇ ಉದ್ಯೋಗ, ತಮ್ಮ ರೈತ ಮನೆತನ ಇರ್ತಿತ್ತು ಅಥವಾ ಒಂದು ಬಿಸ್ನೆಸ್ ಮನೆ ಇರ್ತಿತ್ತು. ಮಕ್ಕಳೆಲ್ಲರೂ ತಂದೆ ತಾಯಿಯರು ಉದ್ಯೋಗವನ್ನೇ ಮುಂದುವರಿಸ್ತಾ ಹೋಗ್ತಾ ಇದ್ದರು. ಅವ್ರಿಗೆ ಎದ್ದು ಬೇರೆ ಊರಿಗೆ ಮೈಗ್ರೇಟ್ ಆಗುವಂಥ ಅವಶ್ಯಕತೆ ಇರಲಿಲ್ಲ. ಕಾರಣ ಏನೈತಿ, ಎಲ್ಲರೂ ಒಂದ ಕಡೆ ಇರುವಂಥ ಸ್ಥಿತಿ ಇತ್ತು. ಆಮೇಲೆ ಆಗಿನ ಕಾಲದಾಗ ಈವನ್ ಮಹಿಳೆಯರು ಯಾರು ಹೊರಗಡೆ ಹೋಗಿ ತಾವು ಸರ್ವಿಸ್ ಮಾಡುವಂಥ ಟೆಂಡೆನ್ಸಿ ಇನ್ನು ಬಂದಿರಲಿಲ್ಲ. ಹೀಗಾಗಿ ಅವ್ರು ಬೇರೆ ಏನೂ ಕಾರಣ ಇಲ್ಲ, ಈ ಮನೆಯಲ್ಲೇ ನಾವು ಇರಬೇಕು, ನಾವು ಅತ್ತೆಯವ್ರನ್ನ ನೋಡ್ಕೊಂಡೇ ಇರಬೇಕು, ಇದವ್ರಿಗೆ ಫಿಕ್ಸ್ ಇತ್ತು. ಆದರೆ ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ, ಗಂಡ ಹೆಂಡತಿ ಇಬ್ಬರೂ ವರ್ಕಿಂಗ್ ಇರ್ತಾರೆ. ಪಾಪ ಬೆಂಗಳೂರದಾಗಂತೂ ವರ್ಕಿಂಗ್ ಲೇಡೀಸ್ ಪರಿಸ್ಥಿತಿ ಭಾಳ ಕೆಟ್ಟಿರುತ್ತೆ. ಅವ್ರು ಮುಂಜಾನೆ 8 ಹೋದ್ರೆ ರಾತ್ರಿ 8 ಬರ್ತಾರೆ. ಮಕ್ಕಳನ್ನ ಎಲ್ಲಿಯೋ ಬೇಬಿ ಸಿಟ್ಟಿಂಗ್ದಾಗ ಇಟ್ಟಿರ್ತಾರೆ, ಅಥವಾ ಹಿರಿಯರು ತಾಯಂದಿರು ಅಥವಾ ಅತ್ತೆಯಂದಿರು ಸ್ವಲ್ಪ ದಿವಸ ಬಂದು ಹೋಗ್ತಾರೆ. ಈಗ ಸಂಬಂಧ ಅತ್ತೆ ಸೊಸೆದು ಕ್ಷಣಿಕ ಇರ್ತೈತಿ, ಪರ್ಮನೆಂಟ್ ಅಲ್ಲ. ಅವ್ರಿಗೆ ಎಷ್ಟು ವಿಸಿಟ್ಗತೆ ಬರ್ತಾರೆ ಹೋಗ್ತಾರೆ. ಆದರೆ ತೊಂದರೆಗಳು ಮುಂಚಿನಕ್ಕಿಂತ ಈಗನೇ ಜಾಸ್ತಿ ಆಗ್ತಾ ಇದ್ದಾವೆ ಅಂತ ಅನಿಸ್ತೈತಿ. ಮುಂಚೆ ಏಕತ್ರ ಕುಟುಂಬ, ಒಂದೇ ಕಡೆ ಕುಟುಂಬ ಇರ್ತಿತ್ತು, ಹಿರಿಯರು ಹೇಳಿದ ಕೇಳ್ಕೊಂಡು ಹೋಗ್ತಿದ್ರು, ಯಾಕಂದ್ರೆ ಬೇರೆ ಅವಕಾಶ ಇರಲಿಲ್ಲ. ಆದರೆ ಇವತ್ತು ಹಂಗಲ್ಲ. ಹೆಣ್ಮಕ್ಳು ಸಾಕಷ್ಟು ಕಲ್ತಿದ್ದಾರೆ, ಹೆಣ್ಮಕ್ಳು ಗಂಡಸರ್ಕಿಂತ ಹೆಚ್ಚಿಗೆ ಸಂಬಳ ತಗೋತಾ ಇದ್ದಾರೆ, ಹೈಯರ್ ರ್ಯಾಂಕ್ದಾಗೂ ಅದಾರ. ಅದಕ್ಕೆ ಮನುಷ್ಯ ಅಂದಮೇಲೆ ಆ ಜಾಗದಲ್ಲಿ ಇವತ್ತು ನಮ್ಮ ಮಗಳೇ ಇರ್ಬೋದು, ಸಸಿ ಅನ್ನೋದು ಬೇಡ, ನಾವು ನಮ್ಮ ಮಗಳೇ ಇರ್ಬೋದು, ಹಳೆಯನ್ಕಿಂತ ಹೆಚ್ಚಿಗೆ ಸಂಬಳ ಅವಳದ್ದು ಇರ್ಬೋದು. ಈ ಹಿಂಗಿದ್ದಾಗ ಅಡ್ಜಸ್ಟ್ ಯಾರಾಗಬೇಕು? ಇಬ್ಬರು ಆಗಬೇಕು. ಮಗಳು ಅಂದಮೇಲೆ ಮನೆ ಜವಾಬ್ದಾರಿನೂ ಆಕಿ ನೋಡಬೇಕು, ಆಮೇಲೆ ಅವ ಹಳೆಯ ಅಂತಂದಮೇಲೆ ಅವನು ಬರೀ ಆಫೀಸದ್ದ ನನಗೆ ಬರೋಂಗಿಲ್ಲ, ಹೆಂಡತಿನೂ ಹೊರಗಡೆ ಹೋಗ್ತಿರ್ತಾಳೆ. ಇಬ್ಬರೂ ಹೊಂದಾವಣಿಕೆ ಮಾಡಿಕೊಂಡಾಗ ಮಾತ್ರ ಕುಟುಂಬ ಸರಳವಾಗಿ ನಡೀತಾವ ಅಂತಂದು ಅನ್ನಿಸ್ತೈತೆ ನನಗೆ. ಆಮೇಲೆ ಈಗ ಎಂದಾದರೂ ನಮ್ಮದು ಗೆಸ್ಟ್ ವಿಸಿಟ್ ಅಷ್ಟೇ ನಮ್ಮ ಮನೆಗಳಿಗೆ ಇರೋದರಿಂದ ನಾವು ಅತ್ತೆ ಆದವರು ಭಾಳ ಕೇರ್ಫುಲಿ ನಡ್ಕೋಬೇಕಾಕೈತಿ. ಯಾಕಂದರೆ ಆಕೆ ಮನೆಯಲ್ಲಿ ಇದ್ಕೊಂಡೇ ಇಡೀ ದಿವಸ ಇರುವಂಥ ಸಸಿ ಅಲ್ಲ. ಬೆಳಗ್ಗೆ ಆದ ತಕ್ಷಣ ಆಕೆ ಹೋಗವಳು. ಆಕಿಂದು ಎಜುಕೇಷನ್ ಅಥವಾ ಇಂಟೆಲಿಜೆಂಟ್ ಕ್ವೋಷಂಟ್ ನಮ್ಗಿಂತ ಜಾಸ್ತಿ ಇರ್ತೈತೆ, ಡೆಫಿನೆಟ್ಲಿ ಆ ಲೆವೆಲ್ದಾಗ ನಾವು ಇರಂಗಿಲ್ಲ. ಮತ್ತು ಟೆಕ್ನಾಲಜಿ ಎರ ಇದು, ಅದರಾಗ ನಾವು ಹಿರಿಯರು ಅತ್ತೆಯಾದವರು ಅಥವಾ ತಾಯಂದಿರು ಟೆಕ್ನಾಲಜಿ ಒಳಗೆ ಅವ್ರ ಸಮ ಬರೋಕ್ಕೆ ಸಾಧ್ಯ ಇಲ್ಲ ನಾ ಅಂತೀನಿ. ಅದು ಪ್ರಯತ್ನ ಮಾಡಿದ್ರೆ ಬರ್ಬೋದು ಸಹಿತ, ನಾವು ಮಾಡೋಕ್ಕತ್ತಿಲ್ಲ, ಅದು ನಮ್ಮ ಲೇಜಿನೆಸ್. ಅದಕ್ಕೆ ನಾವು ಅವ್ರ ಜೊತೆಗೆ ಬಹಳ ದೀರ್ಘ ಯಾವುದಾದ್ರೂ ಒಂದು ಸಂಭಾಷಣೆ ಆಗಲಿ ಯಾವುದೋ ವಿಷಯ ಬಗ್ಗೆ ಡಿಸ್ಕಸ್ಸು ಅತಿ ಮಾಡಲಾರ್ದೆ ಅವಶ್ಯಕತೆ ಇದ್ದಷ್ಟೇ ಮಾತಾಡ್ಕೊಂಡು ನಾವು ಇದ್ದರೆ ಮಗನೂ ಒಳ್ಳೆ ನಮ್ಮ ಜೊತೆ ಒಳ್ಳೆಯವನೇ ಇರ್ತಾನೆ, ಶಶಿ ಸಹಿತ ನಮ್ಮ ಮಗಳಾಗೇ ಇರ್ತಾನೆ ಅಂತ ನಾವು ಹೇಳ ಬಯಸ್ತೀನಿ. ಅದಕ್ಕೆ ನಾವು ಕಾಳಜಿಯಿಂದ ಇರಬೇಕು.
0: ಖಂಡಿತ ಮೇಡಮ್. ಮೇಡಮ್, ಇನ್ನು ನಾನು ಇಷ್ಟು ವರ್ಷ ಮನೇನ ನೋಡ್ಕೊಂಡೆ, ಈಗ ಸೊಸೆ ನೋಡಿಕೊಳ್ಳಬೇಕು ಅನ್ನುವಂಥ ಅತ್ತೆಯ ಒಂದು ಮನಸ್ಥಿತಿ, ಮತ್ತೊಂದೆಡೆ ನನ್ನ ಜೀವನ ನನ್ನ ಒಂದು ಸ್ವಾತಂತ್ರ್ಯ ಅಂತ ಅನ್ನುವಂತಹ ಸೊಸೆಯ ಅಭಿಪ್ರಾಯ, ಈ ಎರಡರ ನಡುವೆ ಹೊಂದಾಣಿಕೆ ಹೇಗೆ ಸಾಧ್ಯ ಅಂತ ತಾವು ಭಾವಿಸ್ತೀರಿ?
1: ಎರಡೂ ಸತ್ಯ ಐತಿ. ಹಂಗೆ ನೋಡಿದರೆ ನಾ ಇಷ್ಟು ದಿನ ಇದೇ ಮಾಡ್ಕೋತ ಬಂದೀನಿ, ಇದು ನನ್ನ ಮನೆ ಐತಿ, ಅವ್ರದ್ದು ಸತ್ಯ. ಆಮೇಲೆ ಈಕಿ ಹೌದು ನನ್ನ ಮನೆ ನನ್ನ ಹೊಸ ಮನೆ ಐತಿ, ಆಕಿಗೂ ಸಾಕಷ್ಟು ಕನಸುಗಳು ಕಂಡ ಬಂದಿರ್ತಾರೆ. ಆಕೆ ನನ್ನ ಮನೆ ಹಂಗೆ ಡೆಕೋರೇಟ್ ಮಾಡಬೇಕು, ನನ್ನ ಮನೆ ಈ ಫುಡ್ ಮಾಡಬೇಕು, ಗೆಸ್ಟ್ ಬರಬೇಕು. ಆ ಗೆಸ್ಟಲ್ಲಿ ಅತ್ತೆಯ ರೋಲ್ ಏನಿರ್ತೈತಿ ಗೊತ್ತಿಲ್ಲ, ಆದರೆ ಎಲ್ಲರೂ ಬರಬೇಕು, ಹೋಗಬೇಕು, ಎಂಜಾಯ್ ಮಾಡಬೇಕು. ನನ್ನ ಅದು ಐತಿ, ಆಕಿನ ಜೀವನ ಬದುಕೋ ಅವಕಾಶ ಆಕಿಗೂ ಐತಿ. ಅದಕ್ಕೇನೈತಿ, ನಮ್ಮ ಜೀವನ ಅಂತಿ ನಮ್ಮದು ಅಂದರೆ ಅತ್ತೆ ಅತ್ತೆ ಅಥವಾ ತಾಯಿ ಇರ್ಬೋದು. ನಮ್ಮ ಜೀವನ ಅಂತಿ ನಾವು 60 ಮಟ್ಟ ಬದುಕಿದ್ದೇವೆ, ಸಿಹಿ ಕಹಿಗಳನ್ನು ಎಲ್ಲ ನಾವು ಅನುಭವಿಸಿದ್ದೇವೆ. ಆಮೇಲೆ ಈಗ ಮಕ್ಕಳಿಗೆ ಇದ್ದಂಥ ಫೆಸಿಲಿಟೀಸು ನಮ್ಮ ಟೈಮ್ ಇರಲಿಲ್ಲ, ಭಾಳ ಕಡಿಮೆ ಇದ್ದವು ಅವಕಾಶಗಳು, ರೊಕ್ಕ ಚಲಾವಣೆನೂ ಕಡಿಮೆ ಇತ್ತು. ಸಣ್ಣ ಪಗಾರದಲ್ಲಿ ನಾವೆಲ್ಲ ಜೀವನ ತೆಗೆದಿದ್ದೇವೆ. ಕಾರಣ ನಾವು ನಮ್ಮ ಜೀವನವನ್ನು ಈಗಿನ ಜೀವನಕ್ಕೆ ಕಂಪೇರ್ ಮಾಡಬಾರ್ದು, ಎಲ್ಲಿಯೂ ಹೋಲಿಸಬಾರ್ದು ಅಂತ ನನ್ನ ಅನಿಸ್ತೈತಿ. ನಮ್ಮ ಟೈಮ್ದಲ್ಲಿ ನಾ ಅಷ್ಟು ಕಷ್ಟಪಟ್ಟೆ, ನಾ ಬ್ಯಾಂಕ್ ಇಷ್ಟು ಲೋನ್ ಮಾಡಿದ್ದೆ ಮನೆ ಕಟ್ಟಕ್ಕೆ, ಈ ವಿಚಾರಗಳು ನಮ್ಮ ತಲೆಯಲ್ಲೂ ಬರ್ತಾವ, ಈವನ್ ನನ್ನ ತಲೆಯಲ್ಲಿ ಬರ್ತೈತಿ. ಆದರೆ ಅದು ಬೈವರೆಗೆ ಭರಿಸ್ಕೊಡುವಂಗಿಲ್ಲ. ನಮ್ಮ ಟೈಮ್ ಹಂಗಿತ್ತು, ನಾವು ಮಾಡಿದ್ದೇವೆ. ಆ ಮಕ್ಕಳ ದೈವ ಒಳ್ಳೆಯದೈತಿ, ಅವ್ರಿಗೆ ಎಲ್ಲ ಸಿಕ್ಕಿದೆ ರೆಡಿಮೇಡಾಗಿ, ಅದು ಅವ್ರ ದೈವ. ಅವ್ರ ಬದುಕನ್ನು ಅವರು ತಮಗೆ ಹೆಂಗೆ ಬೇಕಂಗೋ ರೂಪಿಸ್ಕೊಳ್ಳೋ ಹಕ್ಕನ್ನು ನಾವು ಬಿಟ್ಟುಕೊಡಬೇಕು. ಇಲ್ಲಿ ಒಂದು ಸ್ವಲ್ಪ ಈಗೋ ಹರ್ಟ್ ಆಕೈತಿ. ಹರ್ಟ್ ಆದರೂ ಏನೈತಿ, ನಾವು ಇವತ್ತು ಮಕ್ಕಳ ಸಲುವಾಗಿ ಎಷ್ಟೆಲ್ಲ ಕಷ್ಟಪಟ್ಟಿಲ್ಲ. ಅವ್ನು ಒಂದು ಸ್ಕೂಲಿಗೆ ಹೇಳಬೇಕಾದ್ರೂ ಬೆಸ್ಟ್ ಸ್ಕೂಲ್ ಸಿಟಿಯಲ್ಲಿಯೂ ಹುಡುಕಾಡಿ ಮಾಡಿ ಅವ್ನು ಫೆಸಿಲಿಟೀಸ್ ಎಲ್ಲ ಕೊಟ್ಟು ಸಾಕಷ್ಟು ಎಲ್ಲ ಮಾಡಿದ್ದೇವೆ. ಆಮೇಲೆ ಈವನ್ ಇಂಜಿನಿಯರಿಂಗ್ ಮೆಡಿಕಲ್ಗೆ ಹೋಗ್ಬೇಕಾದ್ರೆ ನಾವು ಲೋನ್ ತೆಗೆದು ಸಹಿತ ನಾವು ಕೊಟ್ಟಿದ್ದೀವಿ. ಇದು ಒಂದು ನಮ್ಮ ಪಾಲಕರ ಮೂರ್ಖತನ ಅಂತ ಅದು ಅನ್ನಿಸ್ತೈತಿ. ಅವ್ನು ಒಂದು ಲೆವೆಲ್ ಮಟ್ಟ ಕಲಿಸ್ತೇವೆ, ಮುಂದೆ ಪ್ರೊಫೆಷ್ನಲ್ ಆಗಲಿ ಸಿಂಗಲ್ ಮ್ಯಾನ್ ವರ್ಕಿಂಗ್ ಇದ್ದಲ್ಲೇ ಕಷ್ಟ ಆಕೈತಿ, ಕೊಡೋಕ್ಕೆ ಸಾಧ್ಯನೇ ಆಗೋದಿಲ್ಲ ಯಾರಿಗೆ. ಆದರೆ ಎಲ್ಲ ಬ್ಯಾಂಕ್ ಫೆಸಿಲಿಟೀಸ್ ಐತಿ ಎಜುಕೇಷನಲ್ ಲೋನ್ ಕೊಡೋದು. ಅದಕ್ಕೆ ಮಕ್ಕಳ ಹೆಸರಿಗೆ ನಾವು ಎಜುಕೇಷನ್ ಲೋನ್ ಮಾಡಿ ಕೊಟ್ಟರೆ ಜವಾಬ್ದಾರಿ ಅವನದಾಗತ್ತೆ, ಸ್ವಲ್ಪ ಆದರೂ ಜವಾಬ್ದಾರಿ ಅವನ ಮೇಲೆ ಬೀಳತ್ತೆ. ಅದಕ್ಕೆ ನಾವು ಎಲ್ಲ ಮಾಡಿ ಆಮೇಲೆ ಅಳ್ಕೋತ ಕೊಡೋ ಬದಲು ಎಚ್ಚರಿಕೆಯಿಂದನೇ ಇರಬೇಕು. ನಮ್ಮ ಸೆಂಟಿಮೆಂಟ್ಸ್ ಒಂದು ಸ್ವಲ್ಪ ನಾವು ಸ್ಟ್ರಿಕ್ಟಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನನಗೆ ಅನ್ನಿಸ್ತೈತಿ. ಅದಕ್ಕೆ ನಾವು ದುಡ್ಡು ಹಾಕಬೇಕಾದ ವಿಚಾರ ಮಾಡಿ ಹಾಕಬೇಕು ಮಕ್ಕಳ ವಿಷಯದಲ್ಲಿ. ಅಂದ್ರೆ ನಾ ಅಷ್ಟು ಮಾಡಿದೆ, ನಾ ಇಷ್ಟು ಮಾಡಿದೆ ಅನ್ನೋಕ್ಕೆ ನಮಗೆ ಅವಕಾಶವೂ ಇರೋಂಗಿಲ್ಲ. ಅವನಿಗೂ ಒಂದು ಹೆಮ್ಮೆ ಪಡ್ತಾನೋ, ಏ ನನ್ನ ಎಜುಕೇಷನ್ ನಾನು ಲೋನ್ ಮಾಡಿ ನಾ ಕಲ್ತೀನಿ, ಆ ಖುಷಿ ಅವನಿಗೂ ಇರ್ತೈತಿ. ನಾನು ಲೋನ್ ಮುಟ್ಟಿಸ್ತಾ ಇದ್ದೇನೆ ಇದು ಅಂದ್ರೆ ಅವನಿಗೂ ಒಂದು ಹೆಮ್ಮೆ ಪಡಕ್ಕೆ ಸ್ಪೇಸ್ ಸಿಗ್ತೈತಿ ಅಂತ.
0: ಖಂಡಿತ ಮೇಡಮ್. ಮೇಡಮ್, ಇನ್ನು ಮಕ್ಕಳನ್ನು ಮುದ್ದಾಗಿ ಬೆಳೆಸಿ ಅವರಿಗೆ ಒಂದು ಜೀವನವನ್ನು ಮಾಡಲಿಕ್ಕಾಗಿ ಅವರ ಮುಂದಿನ ಭವಿಷ್ಯವನ್ನು ರೂಪಿಸೋದಕ್ಕಾಗಿ ನಮ್ಮ ತಂದೆ ತಾಯಿಗಳು ತಮ್ಮ ಇಡೀ ಜೀವನವನ್ನೇ ಅವರಿಗಾಗಿ ಮುಡುಪಾಗಿ ಇಟ್ಟಿರ್ತಾರೆ. ನಂತರ ಅವರು ಅವರ ಕನಸುಗಳಿಗೆ ಬೆನ್ನತ್ತಿ ಅವರ ಭವಿಷ್ಯವನ್ನು ನೋಡಿಕೊಂಡು ಓ ದೊಡ್ಡವರಾದ್ಮೇಲೆ ಹೋಗಬೇಕಾದ್ರೆ ಅವರು ಅಪ್ಪ ಹಾಕಿದ ಆಲದ ಮರ ಅಂತ ಹೇಳಿ ಇಲ್ಲಿ ತಂದೆ ತಾಯಿ ಜೊತೆಗೇನೆ ಇರಬೇಕು ಅಂತ ತಮ್ಮ ಅಭಿಪ್ರಾಯನ, ಅಥವಾ ಅವರ ರೆಕ್ಕೆಗಳಿಗೆ ಶಕ್ತಿಯನ್ನು ತುಂಬಿ ಅವರನ್ನು ಸ್ವತಂತ್ರವಾಗಿ ಹಾರಲಿಕ್ಕೆ ಬಿಡಬೇಕು ಅಂತ ತಮ್ಮ ಅಭಿಪ್ರಾಯ?
1: ಹಾಕಿದ ಆಲದ ಬರ ಅಂತ ಇಲ್ಲೇ ಇಡು ಬದಲಿ ಅವನ ರೆಕ್ಕೆನ ನಾವು ಸ್ಟ್ರಾಂಗ್ ಮಾಡಬೇಕು, ಅವನು ತನ್ನ ಕಾಲ ಮೇಲೆ ತಾನು ನಿಲ್ಲುವಂಗೆ ನಾವು ತಯಾರು ಮಾಡಬೇಕು. ಅಲ್ಲಿವರೆಗೆ ಪಾಲಕರ ಕರ್ತವ್ಯ, ಅವನು ತನ್ನ ಕಾಲ ಮೇಲೆ ತಾನು ನಿಂತ ಅಂತಂದ್ರೆ ತೊಂದರೆ ಇಲ್ಲ, ಅವನು ಎಲ್ಲಾದರೂ ಇರಲಿ. ಆಮೇಲೆ ಇದ್ದೂರಲ್ಲಿ ಇದ್ದರೂ ಸಹಿತ ಅವನಿಗೆ ದುಡ್ಡಿನ ಬೆಲೆ ಇರ್ತೈತಿ. ಹೊರಗಡೆ ಹೋದಂತೆ ಅವಂಗೆ ಸಾಕಷ್ಟು ಪ್ರಾಬ್ಲಮ್ಸನ್ನು ಫೇಸ್ ಮಾಡುವ ಪ್ರಸಂಗ ಬರ್ತವೆ. ಅದಕ್ಕೆ ಅದು ಆಲದ ಮರದ ಪಿಕ್ಚರ್ ತರುವುದೇ ಬೇಡ. ಕಣ್ಣು ಮುಂದೆ ಅವ್ನು ತನ್ನ ಕಾಲ ಮೇಲೆ ತಂದು ನಿಲ್ಲಿ, ಹೊರಗಡೆ ಮಗಳಾಗಲಿ ಮಗರಾಗಲಿ ಹೊರಗಡೆ ಹೋಗಲಿ.
0: ಖಂಡಿತ ಮೇಡಮ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಸಂಧ್ಯಾ ಸಮಯ ಕಾರ್ಯಕ್ರಮವನ್ನು ನಿಮ್ಮ ಕೇಳಿ ವೇಣುಧ್ವನಿಯಲ್ಲಿ. ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಸಂಧ್ಯಾ ಸಮಯ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕಲ್ಪನಾ ಈಶ್ವರ್ ಪಟ್ಟಣ್ ಅವರು. ಮೇಡಮ್, ಈಗ ಸಾಮಾನ್ಯವಾಗಿ ವಿಲ್ ಅನ್ನುವಂತಹ ಒಂದು ವಿಷಯವನ್ನ ಹಲವಾರು ಜನ ಮಾತನಾಡಲಿಕ್ಕೆ ತಯಾರಿರೋದಿಲ್ಲ, ಹಿಂಜರಿತಾ ಇರ್ತಾರೆ. ಆದ್ರೆ ಕುಟುಂಬದ ಭವಿಷ್ಯದ ದೃಷ್ಟಿಯಿಂದ ಇದು ಎಷ್ಟು ಅಗತ್ಯ ಅಂತ ವಿಲ್ ಅನ್ನೋದು, ಹಾಗೇನೆ ಅದರ ಬಗ್ಗೆ ಮುಂಚಿತವಾಗಿಯೇ ಮಕ್ಕಳ ಜೊತೆ ಮಾತನಾಡುವುದು ಎಷ್ಟು ಸೂಕ್ತ ಅಂತ.
2: ವಿಲ್ ಅಂತಿ ಬರೆಯೋದು ಕಡ್ಡಾಯ, ಈಗಿನ ಕಾಲದಾಗ ಕಡ್ಡಾಯ ಅಂತ ಅನ್ಸುತ್ತೆ. ಅದು ಭಾಳ ಎಜುಕೇಟೆಡ್ಡು ದೊಡ್ಡ ದೊಡ್ಡ ಆಫೀಸರ್ ಸಹಿತ ವಿಲ್ ಬರೆಯೋಕ್ಕೆ ಹೋಗಲ್ಲ. ಅದಕ್ಕೆ ಸಾಕಷ್ಟು ಕಾರಣ ಇರ್ಬೋದು. ಯಾಕಂದರೆ ವಿಲ್ ಬರೆಯೋದು ಅಂದ್ರೆ ಅದನ್ನ ರಿಜಿಸ್ಟರ್ ಮಾಡೋದು ಲಾಯರ್ ಕಡೆ ಕೊಟ್ಟ ಅಂದರೆ ನಮ್ಮ ಆಸ್ತಿನ ನಾವು ಪ್ರಕಟ ಮಾಡಿದಂಗೆ. ಅದು ಪ್ರಕಟ ಮಾಡ್ತಕ್ಕಂಥ ಆಸ್ತಿ ಇದ್ರೆ ಮಾಡ್ಬೋದು, ಬೇರೆ ಸೋರ್ಸಸ್ ಆಸ್ತಿ ಇದ್ರೆ ಮಾಡೋಕ್ಕೆ ಬರಲ್ಲ. ಅದು ಒಂದು ರೀಸನ್ ಇರ್ತೈತಿ, ಅವ್ರು ಮಾಡಲ್ಲ. ಆದರೆ ವಿಲ್ ಮಾಡಲೇಬೇಕು. ಮತ್ತು ನನಗನ್ಸಿದ ಮಟ್ಟಿಗೆ ಮಕ್ಕಳಿಗೆ ಇಗ್ನೋರ್ ಮಾಡೇ ಮಾಡಬೇಕು. ಅವ್ರನ್ನ ಮುಂದಿಟ್ಟು ಮಾಡ್ತಕ್ಕಂಥದ್ದನ್ನು ಮಾಡಿ ಅದನ್ನ ಕಾನ್ಫಿಡೆನ್ಷಿಯಲ್ಲಾಗಿ ಲಾಯರ್ ಕೈಯಲ್ಲೇ ಇಡ್ರಿ. ನಮ್ಮ ತಂದೆ ತಾಯಿ ಮಾಡಿದ್ದು ಆ ರೀತಿ. ಆ ವಿಲ್ಲನ್ನೇ ಲಾಯರ್ ಯಾರು ಮಾಡಿಕೊಟ್ಟಿದ್ರು ಅವ್ರ ಕಡೆಯಲ್ಲೇ, ನನ್ನ ಡೆತ್ ಆದ್ಮೇಲೆ ನಮ್ಮ ಮಕ್ಕಳು ಬರ್ತಾವೆ ಅವ್ರು ಕೊಡ್ರಿ. ಇದು ಹಂಗೆ ಗುಪ್ತದಾನ ಮಾಡಿದಂಗೆ ಅದು.
1: ಮೇಡಮ್, ಇನ್ನು ವಯಸ್ಸಾದ ನಂತರ ತಂದೆ ತಾಯಿಗಳು ಮಕ್ಕಳ ಮೇಲೆ ಒಂದು ಸಂಪೂರ್ಣವಾಗಿ ಅವಲಂಬಿತರಾಗದೆ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿರುವುದು ಎಷ್ಟು ಮುಖ್ಯ? ಹಿರಿಯ ನಾಗರಿಕರಿಗೆ ಆತ್ಮಗೌರವ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ?
2: ಆತ್ಮಗೌರವ ಅಂತ ಪ್ರತಿಯೊಬ್ಬರಿಗೂ ಇದ್ದೇ ಇದೆ. ಅದು ನನಗನ್ನಿಸ್ತೈತಿ, ತಿಳಿಲಾರ್ದ ಇರುವಂಥ ಜನನು ಕಡಿಮೆ. ಮಕ್ಕಳಿಗೆ ಗೊತ್ತಾಕೈತಿ, ಯಾಕಂದ್ರೆ ನಾವು ಬೆಳೆಸಿದ ಕೈ ಇರ್ತಾವೆ, ನಮ್ಮ ಕೈಯಲ್ಲೇ ಬೆಳೆದಿರ್ತಾರೆ ಮಕ್ಕಳು. ನಮ್ಮ ಪೇರೆಂಟ್ಸ್ಗೆ ಏನಾಕೈತಿ ಅನ್ನೋದು ಅವರಿಗೆ ಗೊತ್ತಾಕೈತಿ. ಒಂದು ವೇಳೆ ಗೊತ್ತಾಗಲಿಲ್ಲಪ್ಪ, ಆ ಮಕ್ಕಳ ಪರಿಸ್ಥಿತಿನೂ ಅದೇ ರೀತಿ, ಅವರು ತೊಂದರೆಯಲ್ಲಿದ್ದರು ಅಂತಂದ್ರೆ ಅಂಥ ಇದರಲ್ಲಿ ನಾವು ಭಾಳ ಯೋಚನೆ ಮಾಡಲಾರ್ದೆ ನಮ್ಮಲ್ಲಿ ಚಾರಿಟೇಬಲ್ ಟ್ರೀಟ್ಮೆಂಟು ಸಿಗತ್ತೆ. ಅದ್ರ ಬಗ್ಗೆನೂ ಅವೇರ್ನೆಸ್ ಭಾಳ ಮಂದಿಗೆ ಗೊತ್ತಿಲ್ಲ. ಇವು ಅವೇರ್ನೆಸ್ ಕ್ಯಾಂಪ್ ಸಣ್ಣ ಸಣ್ಣ ಏರಿಯಾಕ್ಕೆ ಹೋಗಿನೂ ಮಾಡಬೇಕಾಗಿತ್ತು. ಮಿನಿಮಮ್ದಾಗ ಚಾರಿಟೇಬಲ್ ಟ್ರೀಟ್ಮೆಂಟ್ ಸಿಗತ್ತೆ. ಅದಲ್ಲದೆ BPL ಕಾರ್ಡ್ ಮೇಲೂ ಟ್ರೀಟ್ಮೆಂಟ್ ಸಿಗತ್ತೆ, ದೊಡ್ಡ ದೊಡ್ಡ ಹಾಸ್ಪಿಟಲ್ದಾಗೂ ಸಿಗ. ಇದು ಎಲ್ಲ ನಾವು ಈಗ ಯೋಚನೆ ಮಾಡೋಕ್ಕಿಂತ ನಾವು 50-55 ಇನ್ನೂ ಸೇವೆಯಲ್ಲಿದ್ದಾಗಲೇ ವಿಚಾರ ಮಾಡಿ ಹೆಲ್ತ್ ಇನ್ಶೂರೆನ್ಸ್ ನಾವು ತೊಗೊಂಡಿದ್ರೆ ಇವತ್ತು ಮಕ್ಕಳ ಕಡೆ ನೋಡೋ ಪ್ರಸಂಗ ಬರ್ತಿರ್ಕಿಲ್ಲ. ಎಲ್ಲ ಇನ್ಶೂರೆನ್ಸ್ ಭಾಳ ಚೆನ್ನಾಗಿ ಸೇವೆ ಮಾಡ್ತಾಯಿದ್ದಾವೆ. ಅದಕ್ಕೆ ನಾ ಈಗ ಇನ್ನೂ ಹೇಳ್ತೀನಿ, 50-45 40 ಕ್ರಾಸ್ ಆದಮೇಲೆ ಎಲ್ಲರೂ ಕಡ್ಡಾಯವಾಗಿ ತಮ್ಮ ಹೆಲ್ತನ್ನು ಇನ್ಶೂರೆನ್ಸ್ ಮಾಡ್ಕೊರಿ.
1: ಮೇಡಮ್, ಈಗ ಜಾಜಿ ಮೊಮ್ಮಕ್ಕಳನ್ನು ನೋಡ್ಕೊಳ್ಳೋದು ಒಂದು ಪ್ರೀತಿಯ ವಿಷಯ, ಆದರೆ ಕೆಲವೊಮ್ಮೆ ಏನಾಗುತ್ತೆ ಅದು ಜವಾಬ್ದಾರಿಯಾಗಿ ಒಂದು ಬದಲಾಗುತ್ತೆ. ಆ ಒಂದು ಗಡಿಯ ಬಗ್ಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ಈಗ ನಾನು ಎಲ್ಲ ತಪ್ಪುಗಳನ್ನು ನಮ್ಮ ಮೇಲೆ ಹೊರಿಸ್ಕೋತಾ ಇದ್ದೀನಿ. ಜಾಜಿಗಳಾದ ನಾವು ಮಕ್ಕಳ ಮಾತುಗಳನ್ನು ಮಕ್ಕಳ ಜೊತೆ ನಾವು ಕಳೆದಂಥ ಸಮಯವನ್ನು ನಾವು ಭಾಳ ಅನುಭವಿಸಿ ಸಂತೋಷ ಪಡ್ತೀವಿ. ನನಗೂ ಇಬ್ಬರು ಮೊಮ್ಮಕ್ಕಳಿದ್ದಾರೆ, ಅದು ಯಾವಾಗೂ ಒಂದು ನೆನಪಾದ ಒಂದು ಮೂಮೆಂಟ್ ಮಲ್ಕೊಂಡಲ್ಲೇ ಒಬ್ಬಳ ಇದ್ದಲ್ಲೇ ನಾನು ಕೂತಿರ್ತೀನಿ, ಎಷ್ಟು ಚೆನ್ನಾಗಿ ಟೈಮ್ ಹೋಗಿತ್ತಲ್ಲ ಅಂತ. ಆದರೆ ಆ ಮೊಮ್ಮಕ್ಕಳು ನೋಡೋಕೆ ಅವ್ರ ಪೇರೆಂಟ್ಸ್ ಇದ್ದಾರಲ್ಲ, ತಂದೆ ತಾಯಿ ಇದ್ದಾರೆ, ನಾವು ಎಷ್ಟು ಅವ್ರಿಗೆ ಅವಶ್ಯಕತೆ ಇತ್ತು, ಏನಾದರೂ ಹೆಲ್ಪ್ ಬೇಕು, ಮಾರಲ್ ಸಪೋರ್ಟ್ ಬೇಕು, ನಾವು ಇದ್ದೇವಪ್ಪ, ನೀ ಮಾಡು, ನೀ ಮುನ್ನಡಿ, ಇಷ್ಟು ಸಾಕು. ಯಾಕಂದ್ರೆ ನಾವೇ ನಿವೃತ್ತಿ ಹೊಂದಿದ್ದೀವಿ, ನಾವೇ 1/4 ಆಗಿರ್ತೀವಿ. ಆದರೆ ನಾವೇನೈತಿ ಲೇಡೀಸು, ನಮ್ಮ ಎಮೋಷನ್ ಕಂಟ್ರೋಲ್ ಆಗಲಾರ್ದೆ ಆಯಿತು ನಿನಗೆ ಈ ತಿಂಗಳು ತುಂಬಕ್ಕಾಗಿಲ್ಲಲ್ಲ, ಆಯ್ತು ನಾ ತುಂಬ್ತೇನೆ, ಡೋಂಟ್ ವರಿ. ಇದು ಇಮ್ಮಿಡಿಯೆಟ್ಲಿ ಬ್ಯಾಗ್ ಬರ್ತೈತಿ, ಇವನ್ ನನ್ನ ಬ್ಯಾಗು ಬರ್ತೈತಿ, ಅದು ತಪ್ಪು. ಖರೆ ಒಂದು ಸ್ವಲ್ಪ ನಮ್ಮ ಇಮೋಷನ್ ನಾವು ಕಂಟ್ರೋಲ್ ಮಾಡೋದು. 1-2 ತಿಂಗಳು ತಡ ಆಗಿತ್ತು, ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಬಿದ್ದಿತ್ತು ಮಕ್ಕಳಿಗೆ. ಆದರೆ ಆ ರೂಢಿನ ನಾವು ಹತ್ತೋದು ಬೇಡ. ಹಿಂಗಾದ್ರೆ ನಮ್ಮದರಲ್ಲೇ ನಮಗೆ ಬದುಕಾಕೆ ಆರಾಮಾಗಿ ನಾವು ಬದುಕ್ಬೋದು. ಇಲ್ಲ ನಾವು ಈಗಿಂದ ಕೈ ಸಡ್ಲು ಬಿಟ್ಟು ನಾವು ಖರ್ಚು ಮಾಡೋಕತ್ತೀವಿ ಅಂದರೆ 70 ನಂತರ ನಮಗೆ ಮತ್ತೆ ತೊಂದರೆಗಳು ಅನುಭವಿಸಬೇಕಾಗ್ತವೆ. ಅದಕ್ಕೆ ಮೊಮ್ಮಕ್ಕಳ ಜವಾಬ್ದಾರಿ ನಾವು ತೊಗೊಳೋದು ಬೇಡ. ಅವ್ರ ಮಕ್ಕಳು ಇದ್ದಾರೆ, ಪ್ರಾಪರ್ ಪೇರೆಂಟಿಂಗ್ ಅವ್ರು ಮಾಡಲಿ. ನಾವು ಸುಮ್ಮನೆ ಅವ್ರ ಜೊತೆ ಇವು ಖಾಲಿ ದೇವಿ ಅಂತ ಆಟ ಆಡಿ ಎಂಜಾಯ್ ಮಾಡೋಕ್ಕಷ್ಟ, ಎಂಜಾಯ್ ಮಾಡೋದು ಅಂತ ಹಗಲೆಲ್ಲ ನಾನು ಹೋಗ್ತಕ್ಕದಲ್ಲ. ಈಗ ನಮ್ಮ ಥರ ವರ್ಷಕ್ಕೊಂದು ಎಕ್ಸಾಮ ವರ್ಷಕ್ಕೆರಡು ಎಕ್ಸಾಮ ಇರಲ್ಲ, ಪ್ರತಿ ತಿಂಗಳು ಯೂನಿಟ್ ಟೆಸ್ಟ್ ಇರ್ತಾವೆ ಮಕ್ಕಳಿಗೆ. ಅದಲ್ಲದೆ ಮಕ್ಕಳ ಆ್ಯಕ್ಟಿವಿಟೀಸ್ ಈಗಿನ ಎಜುಕೇಷನ್ ಸಿಸ್ಟಮ್ ಕಂಪ್ಲೀಟ್ಲಿ ಚೇಂಜ್ ಐತಿ. ಅದಕ್ಕೆ ನಾ ಸಹಿತ ಬೆಂಗಳೂರಿಗೆ ಹೋಗ್ಬೇಕಾಯ್ತು. ನನ್ನ ಸೊಸೆ ಕೇಳ್ತೇನೆ ಮೊದ್ಲು, ಅವ್ರ ಎಕ್ಸಾಮ್ ಅದು ಏನಿಲ್ಲಲ್ಲ, ಹುಡುಗರು ಫ್ರೀ ಅದಾವಲ್ಲ, ನಮ್ಮ ಬಂದ್ರೆ ನಡೀತಿತ್ತಲ್ಲ, ಇದನ್ನು ಕೇಳಿಯೇ ಹೋಗೋದು. ಇದರ ಅರ್ಥ ನಾವು ಬೇರೆ ದೃಷ್ಟಿನ ನೋಡಬೇಕಾಗಿಲ್ಲ. ಅಯ್ಯೋ ಸೊಸೆ ಕೇಳಿತ್ತು ಅವ್ರ ಮನೆಗೆ ಹೋಗ್ತಾರ, ಅರ್ಥ ಹಿಂಗಲ್ಲ. ಯಾಕಂದ್ರೆ ನಾವು ಹೋದ್ಮೇಲೆ ಅವ್ರ ಮಕ್ಕಳು ಇವತ್ತು ಸ್ಕೂಲ್ ಬೇಡ, ಇವತ್ತು ಸ್ಕೇಟಿಂಗ್ ಬೇಡ, ಇವತ್ತು ಅಜ್ಜಿ ಬಂದಾಳು ಇವತ್ತು ಹೋಗೋದು ಬೇಡ, ಹೊರಗೆ ಹೋಗೋನು, ರೆಸ್ಟೋರೆಂಟ್ ಹೋಗೋನು ಚಾಲುವಾಕೈತಿ. ಅದರ ಸಲುವಾಗಿ ಒಂದು ಸ್ವಲ್ಪ ನಾವು ಎಚ್ಚರಿಕೆಯಿಂದ ಇರಬೇಕು.
1: ಈಗ ಬಹಳಷ್ಟು ಹಿರಿಯರು ನಾನು ಮೊದಲು ಹೇಗಿದ್ನು ಹಾಗೆ ಇರ್ತೀನಿ, ನಾನು ಬದಲಾಗಲ್ಲ ಅನ್ನುವಂಥ ಒಂದು ಮನೋಭಾವವನ್ನು ಹೊಂದಿರ್ತಾರೆ. ಕೆಲವೊಮ್ಮೆ ಅದು ಕುಟುಂಬದಲ್ಲಿ ಒಂದು ಅಂತರವನ್ನು ಕೂಡ ತರಲಿಕ್ಕೆ ಕಾರಣವಾಗುತ್ತೆ. ಅಂತಹ ಸಂದರ್ಭದಲ್ಲಿ ಬದಲಾವಣೆಯನ್ನು ಹಿರಿಯ ನಾಗರಿಕರು ಸ್ವೀಕರಿಸೋದು ಎಷ್ಟು ಮುಖ್ಯ ಆಗುತ್ತೆ ಅಂತ.
2: ಹಿರಿಯ ನಾಗರಿಕರು ಕೆಲವೊಂದು ವಿಷಯದಲ್ಲಿ ಬದಲಾವಣೆ ಆಗೋದು ಕಠಿಣ, ಬದಲಾವಣೆ ಆಗಕ್ಕೆ ಬರೋದಿಲ್ಲ, ಅದು ಹ್ಯಾಬಿಟ್ ಅಂತ ಇರುತ್ತೆ. ಅದೇ ಟೈಮಿಗೆ ನಾವು ನಮ್ಮ ಸೊಸೆ ಅಥವಾ ಮಗಳನ್ನ, ಮಗಳು ಸೊಸೆ ಯಾರು ಇದ್ದರೂ ತೊಂದರೆ ಆಕೈತಿ, ತಾಯಿಯಿಂದನೂ ಆಗ್ಬೋದು ಅತ್ತೆಯಿಂದನೂ ಆಗ್ಬೋದು. ಅದಕ್ಕೆ ಅವರಿಗೆ ಸಾಧ್ಯವಾದಷ್ಟು ಕನ್ವಿನ್ಸ್ ಮಾಡಬೇಕು, ನನ್ನ ಹ್ಯಾಬಿಟ್ ಇದೈತಿ, ಕನ್ವಿನ್ಸ್ ಮಾಡಿರಿ. ಅವರು ಕನ್ವಿನ್ಸ್ ಮಾಡಿದ್ಕೊ ಒಂದು 50% ಕನ್ವಿನ್ಸ್ ಹಾಕರೆ, 100% ಆಗಲಿಲ್ಲ, ಆಯಿತು ಈ ಇವಳು ಕಿಟಿ ಕಿಟಿ ಹಸ್ತಾಳೆ, ಅದಕ್ಕೆ ಅಕ್ಕಿ ಸಮಾಧಾನಕ್ಕೆ ಒಂದು ಏನಾದರೂ ಮಾಡಿದ್ರಾಯ್ತು, ಈ ಒಂದು ಹಂತಕ್ಕೆ ಬರ್ತಾರೆ. ಮುಂಚೆ ಕೆಲವೊಂದು ಫ್ಯಾಮಿಲಿ ಒಳಗೆ ನಾವು ನೋಡೇವಿ, ಸೊಸೆ ಆದವಳೆ ಮುಂಜಾನೆ ಅವ್ರದ್ದು ದಸರಾ ಹೊತ್ತಿಗೆ ನವರಾತ್ರಿ ಹೊತ್ತಿಗೆ ಅದು ಆ ದೇವರ ಪ್ರಸಾದ ಮಾಡೋದು, ಅದು ಮುಂಜಾನೆ ರೇಷ್ಮೆ ಕಚ್ಚಿ ಉಟ್ಕೊಂಡನ ಮಾಡಬೇಕು, ಈ ಟೈಮ್ದಾಗ ಮಾಡಬೇಕು. ಅದೆಲ್ಲ ಈಗಿನ ಹುಡುಗಿಯರಿಗೆ ಸಾಧ್ಯ ಆಗತ್ತೆ? ಆಗೋದಿಲ್ಲ. ಅವ್ರು ನನ್ನ ನೈಟಿ ಒಗ್ದದ್ದು ನೈಟಿ ಹಾಕ್ಕೊಂಡ್ರೆ ನಡೀತೈತಿ, ನಾನು ಗೌನ್ ಹಾಕ್ಕೊಂಡ ಹಿಂಗೂ ಕೇಳ್ತಾರೆ, ಆಯ್ತು ನಡೀತೈತಿ ಮಡಿ ಅರ್ಬಿ ಇದ್ರೆ ಆಯಿತು. ಯಾಕೆ ಆವಾಗ ದಿವ್ಸ ಹಂಗಿದ್ದು, ಇವತ್ತು ಹಂಗಿಲ್ಲ, ಚೇಂಜ್ ಐತೆಲ್ಲ. ಅದಕ್ಕೆ ಆದಷ್ಟು ನಾವು ಕನ್ವಿನ್ಸ್ ಮಾಡೋದು ಮಕ್ಕಳಿಗೆ ಶಾಂತಾಗಿ, ಅವರು ದುಡಿಯೋಕೆ ಹೋಗ್ತಾರೆ ದುಡ್ದು ಬರ್ತಾರೆ, ನಾವು ಖಾಲಿ ಇರ್ತೀವಿ, ಅದಕ್ಕೆ ಕನ್ವಿನ್ಸ್ ಮಾಡಬಹುದು ಅದನ್ನ, ಅಥವಾ ಪ್ರಯತ್ನ ಅಂತ ಮಾಡೋದು. ಯಾಕೆ ನಮ್ಮ ಜೀವನ ನಮಗೆ ಸುಖದಿಂದ ಬದುಕಬೇಕೈತಿ, ಇದು ಒಂದೇ ತಲೆಯಾಗಿರ್ಬೇಕು. ನಾ ಹಿಂಗೆ ಮಾತಾಡಿದ್ದೆ ಅಂದ್ರೆ ಜಗಳ ಹಾಕವ ಬೇಡ, ನಾನು ಚೇಂಜ್ ಮಾಡ್ಕೋತೇನೆ. ಅದಕ್ಕೆ ಹಿಂಗೆ ನಾವು ಮೆಂಟಾಲಿಟಿ ನಮ್ಮದು ಚೇಂಜ್ ಮಾಡೋಕ್ಕೆ ನೋಡೋನು. ಇನ್ನು ಕೆಲವು ಎಲ್ಲ ಕಡೆ ಇದು ಆಕೈತಿ ಅಂತಲ್ಲ, ಸೊಸೆ ಅಂದರು ಹಂಗೆ ಇರ್ತಾರೆ, ಆದ್ರೆ ಅದನ್ನು ಅವ್ರನ್ನ ಟ್ರ್ಯಾಕ್ದಾಗ ತರಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಈಗ ಒಂದು ಅನಾರೋಗ್ಯ ಯಾವಾಗ ಬರುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಅಂತಹ ಸಂದರ್ಭದಲ್ಲಿ ಹಿರಿಯ ನಾಗರಿಕರಿಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಈ ಒಂದು ಹೆಲ್ತ್ ಇನ್ಶೂರೆನ್ಸ್ ಹೇಗೆ ಅವರಿಗೆ ಅವರ ಒಂದು ಆರೋಗ್ಯಕ್ಕೆ ಯಾವ ರೀತಿ ಒಂದು ಭದ್ರತೆಯನ್ನು ನೀಡುತ್ತೆ ಅಂತ.
2: ಹೆಲ್ತ್ ಇನ್ಶೂರೆನ್ಸು ನನ್ನ ಅನುಭವ ನೋಡಿದ ತುಂಬ ಚೆನ್ನಾಗಿ ಭದ್ರತೆ ನೀಡುತ್ತೆ. ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ವರೆಗೆ ಇರ್ತೈತಿ, ನಮ್ಮ ಕೈಯಲ್ಲಿ ದುಡ್ಡು ಬೇಕಾಗಿಲ್ಲ. ಸೀದಾ ಅಲ್ಲೇ ಇನ್ಶೂರೆನ್ಸ್ ಕೌಂಟರ್ ಇರುತ್ತೆ ಹಾಸ್ಪಿಟಲ್ದಲ್ಲಿ, ಅಲ್ಲಿ ಹೋಗಿ ನಾವು ಅಪ್ರೋಚ್ ಆಗಿ ನಮ್ಮ ಕಾರ್ಡ್ ಕೊಟ್ಟರೆ ಆಯಿತು ಫರ್ದರ್ ಟ್ರೀಟ್ಮೆಂಟ್. ಈವನ್ ಹೋದ ಕೂಡಲೇ ಡಿಪಾಸಿಟ್ ತುಂಬುದು ಸಹಿತ ಇನ್ಶೂರೆನ್ಸ್ದವರೇ ಮಾಡ್ತಾರೆ. ಅದಕ್ಕೆ ನಾನು ಹೇಳೋದು ಕಡ್ಡಾಯವಾಗಿ 35-40 ವರ್ಷದವ್ರು ಇನ್ಶೂರೆನ್ಸ್ ಮಾಡಿರಿ, ಅವರಿಗೆ ಅಮೌಂಟನ್ನು ತುಂಬುದು ಭಾಳ ಕಡಿಮೆ ಹತ್ತತ್ತೆ. ನಾನು ಮಾಡಿದ್ದು 58 ವರ್ಷಕ್ಕೆ, ಅದು ನಾನು ಕಾಮನ್ ಲೇಡೀಸ್ ಥರ ಬೇಡ ಬೇಡ ಇನ್ನೇನು ಹಾಕೈತಿ ನಮ್ಗೇನು ಹಾಕೈತಿ ಆದಾಗ ನೋಡಿದ್ರಾತು ಸುಮ್ಮನೆ ದುಡ್ಡು ಹಾಕೋದು 22,000 ಹಾಕೋದು ಅಂತ. ಅದು ನಾನು ಮಾಡಬೇಕಾದ ಇನ್ಶೂರೆನ್ಸ್ ಕಂಪ್ನಿಗೆ 22,000 ಇತ್ತು. ನಾನು ಬೇಡ ಅಂದ್ರು ನನ್ನ ಮಗ ಒತ್ತಾಯ ಮಾಡಿ, ಆಯಿತು ನೀನು ತುಂಬಬೇಡ ನಾ ತುಂಬ್ತೇನೆ, ನೀ ಪೇಪರ್ ಸೈನರ್ ಮಾಡಿಕೊಡು ಅಂತ ಅವ್ನು ಹೇಳಿದ. ಹೇಳಿ ಮುಂದೆ 4 ತಿಂಗಳದಾಗ ನಾವು ಹಾಸ್ಪಿಟಲೈಸ್ ಆಗೋದು ಬಂತು, ಅದು ನನಗೆ ವರ್ಕಿಗೆ ಬಂತು. 4-5 ತಿಂಗಳದಾಗ ನನಗೆ ಅಬೌಟ್ 84,000-86,000 ಕಂಪ್ನಿಯವ್ರು ಬಂತು. ಅವಾಗಿಂದ ನಾನೇ ಅಡ್ವರ್ಟೈಸ್ ಮಾಡ್ತಾ ಇರೋದು ಇನ್ಶೂರೆನ್ಸ್ ಮಾಡಿಸ್ರಿ ಅಂತ. 80,000 ಕೊಡೋದು ಯಾರ ಕೈಯಲ್ಲೂ ಕ್ಯಾಶ್ ಇರಲ್ಲ, ಅದು ಭಾಳ ಖುಷಿ ಆಕೈತೆ. ಅವ್ರು ಬಂದು ಎಲ್ಲ ಪೇ ಮಾಡಿ ಹೋಗ್ತಾರ ಅಂತಂದರೆ, ಟು ದ ಅಗದಿ ಮ್ಯಾಕ್ಸಿಮಮ್ ಲಿಮಿಟ್ ಕ್ರಾಸ್ ಔಟ್ ಆಫ್ ವೇ ಹೋಗಿ ಸಹಿತ ಕಂಪ್ನಿಯವ್ರು ಹೆಲ್ಪ್ ಮಾಡ್ತಾರೆ. ಅದನ್ನು ಮಾಡಿಸಿದ್ರೆ ನಾವು ಮಕ್ಕಳ ಕಡೆ ಕೈ ಒಡ್ಡು ಪ್ರಸಂಗ ಬರೋದಿಲ್ಲ, ಮಗನ ನೋಡು ಪ್ರಸಂಗ ಬರೋಂಗಿಲ್ಲ. ಅದಕ್ಕೆ ಎಲ್ಲ ಮಕ್ಕಳು ಸಹಿತ ತಂದೆ ತಾಯಿ ಹೆಸರಲ್ಲೇನು ಇನ್ಶೂರೆನ್ಸ್ ಮಾಡಿಸ್ರಿ, ನಿಮಗೂ ತೊಂದರೆ ಆಗಬಾರ್ದು ಅಂತ ನಾನು ಮಕ್ಕಳಿಗೆ ಸಹಿತ ಇದನ್ನ ಹೇಳೋದು.
1: ಮೇಡಮ್, ಈಗ ಆರೋಗ್ಯನೇ ಭಾಗ್ಯ, ಹಾಗಾಗಿ ಹಿರಿಯ ನಾಗರಿಕರು ಅವರ ಒಂದು ದೈಹಿಕ ಆಗಿರ್ಬೋದು, ಮಾನಸಿಕವಾಗಿರ್ಬೋದು, ಆ ಒಂದು ಆರೋಗ್ಯವನ್ನು ಯಾವ ರೀತಿ ಕಾಳಜಿ ವಹಿಸಿ ನೋಡ್ಕೋಬೇಕು ಅಂತ ತಾವು ಹೇಳ್ತೀರಾ?
2: ಆರೋಗ್ಯವನ್ನಂತ ಕಾಳಜಿ ವಹಿಸೋಕೆ ನಾವು ಭಾಳ ಲೇಟಾಗಿ ವಿಚಾರ ಮಾಡ್ತೇವೆ ಜೀವನದಲ್ಲಿ. 55-58 ಅದು ಸಮಯ ಇಲ್ಲ ಅನ್ನೋದು ನಮ್ಮ ತಲೆಯಾಗಿ ಇರ್ತೈತಿ. ನಮ್ಗೆ ಊಟ ಮಾಡೋಕೆ ಸಮಯ ಇರುತ್ತೆ, ನಾವು ರೆಸ್ಟೋರೆಂಟ್ ಹೋಗಕ್ಕೆ ಟೂರ್ ಹೋಗೋಕೆ ಸಮಯ ಇರುತ್ತೆ, ಆದರೆ ಎಕ್ಸಸೈಸ್ ಮಾಡಿ ಹೆಲ್ತ್ ಫಿಟ್ ಇಟ್ಕೋಕೆ ನಮಗೆ ಸಮಯ ಇರಲ್ಲ. ಅದೆಲ್ಲ ನಾವು ನಮ್ಮ ಪ್ರೊಫೆಷನ್ ಮೇಲೆ ಇದು ಮಾಡ್ತೀವಿ. ನೌಕರಿ ಇದಕ್ಕೆ ಮಾಡೋಕ್ಕಾಗೋದಿಲ್ಲ, ಆ ನೌಕರಿ ಐತಂದು ಸಂಬಳ ಕೊಡ್ತಾರಲ್ಲ ಅದು ನಾವು ಮಾಡೋದಕ್ಕೆ, ಇನ್ನು ಉಳಿಕಿದ್ದು ಹೆಲ್ತ್ಗೆ ಏನು ನಮ್ಮ ಕನಸು ಅದು ನಾವು ಮಾಡೋದಿಲ್ಲ. ನಾವು ಲೇಟಾಗಿ ಅದನ್ನ ಯೋಚನೆ ಮಾಡ್ತೀವಿ. ಲೇಟಾಗಿ ಯೋಚನೆ ಮಾಡಿದ್ರು ಚಿಂತೆ ಇಲ್ಲ. 60 ನಂತರ ವರ್ಕಿಂಗ್ ಇದ್ದವರು ಅಥವಾ 60 ನಂತರ ಈವನ್ ಹೌಸ್ ವೈಫ್ಸು, ಯಾಕಂದರೆ ಯಜಮಾನರ ಮನೆಯಲ್ಲಿ ಇರ್ತಾರೆ ರಿಟೈರ್ಡಾಗಿ, ಅವ್ರಿಗೆ ಡಬ್ಬಿ ಕೊಟ್ಟುವಂಥ ಅದು ತೊಂದರೆನೂ ಇರಲ್ಲ. ಮಕ್ಕಳು ಮದುವೆ ಆಗಿರ್ತಾವೆ, ಇರೋದು ಇಬ್ಬರೇ ಇರ್ತಾರೆ ಮನೆಯಲ್ಲಿ, 2-3 ಜನ. ಅದಕ್ಕೆ ಮೊದಲನೇದಾಗಿ ಬೆಳಿಗ್ಗೆ ಎದ್ದ ಒಂದು ಅರ್ಧ ತಾಸಾದರೂ ವಾಕಿಂಗ್ ಮಾಡ್ರಿ. ಇದು ನಮ್ಮ ಕೈಯಲ್ಲಿದ್ದದ್ದು, ಇದಕ್ಕೆ ದುಡ್ಡು ಕೊಡಬೇಕಾಗಿಲ್ಲ. ಫ್ರೆಶ್ ಏರ್ ಇರ್ತೈತಿ, ಈವ್ನಿಂಗ್ಕಿಂತ ಮಾರ್ನಿಂಗ್ ಟೈಮ್ ಬೆಟರ್, ಪೊಲ್ಯೂಷನ್ ಇರೋಂಗಿಲ್ಲ, ತಂಪು ಗಾಳಿ ಇರ್ತೈತಿ, ಅದು ವಾಕಿಂಗ್ ಸ್ಟಾರ್ಟ್ ಮಾಡ್ರಿ ಅಂತ ಮೊದಲಿದ್ದು. ಇದು ನಾನು ರಿಟೈರ್ಡ್ ಆದಮೇಲೆ ಸ್ಟಾರ್ಟ್ ಮಾಡಿದ್ದೀನಿ. ಆವಾಗ ಈ ರೀತಿ ಕಂಪ್ಲೇಂಟ್ ಮಾಡ್ಕೋತಾನೆ ಬಂದೆ, ಅಲ್ಲಿಂದ ಅನಿವಾರ್ಯನೇ ಆಯಿತು, ಶುಗರ್ ಜಾಸ್ತಿ ಆಗಾಕತ್ತು, ವಾಕಿಂಗ್ ಬಿಟ್ಟು ಮೆಡಿಸಿನ್ ಇಲ್ಲ ಅಂತಂದಮೇಲೆ ಆದವು. ಇದ್ರ ಜೊತೆಗೆ ಬರೀ ವಾಕಿಂಗ್ ಬಂದಾಗನ್ನ ಈವನ್ ನಮಗೆ ಯೋಗ ಕ್ಲಾಸ್ ಇಸ್ ಅ ಮಸ್ಟ್. ಯಾಕಂದರೆ ಎಷ್ಟೋ ಶ್ಲೋಕ ಅನ್ನ ಕಲಿಸ್ತಾರಲ್ಲಿ, ಅದರ ಅರ್ಥ ಸಹಿತ ತಿಳಿಸಿ ಹೇಳ್ತಾರೆ, ಅದನ್ನು ನಾವು ಎಂದೂ ಕೇಳಿರಂಗಿಲ್ಲ. ಅದು ಭಾಳ ಖುಷಿ ಆಕೈತಿ, ಯೋಗ ಇದನ್ನು ಶ್ಲೋಕ ಅನ್ನುವತ್ನಾಗೆ. ಆಮೇಲೆ ಧ್ಯಾನ ಮೆಡಿಟೇಷನ್ ಅವಂತೀವಿ, ಅವ್ರು ರುಟೀನ್ ಇರ್ತಾವೆ. ಅಟ್ ಲೀಸ್ಟ್ 1 ತಾಸ್ನಾಗ ಎಲ್ಲ ಕವರ್ ಮಾಡ್ತಾರೆ ಅವರು ಆಸನ. ಇದನ್ನು 1-10 ನಿಮಿಷ 5 ನಿಮಿಷ ಇಷ್ಟಿಷ್ಟೇ ಸಮಯ ಸಿಕ್ಕರೂ ಇದನ್ನು ಮಾಡ್ರಿ. ಆಮೇಲೆ ಯೋಗ ಕ್ಲಾಸ್ನಾಗ ಯಾವತ್ತೂ ಅವ್ರು ಹೇಳ್ತಾರೆ, ಮೈ ಸ್ವಸ್ಥ ಹ್ಞೂ, ಮೈ ಖುಷ್ ಹ್ಞೂ. ಇದು ರಿಪೀಟೆಡ್ಲಿ ನೀವು ಮನೇಲಿ ಖಾಲಿ ಇದ್ದಾಗ ಅನ್ರಿ, ಐ ಆಮ್ ಹೆಲ್ದಿ, ಐ ಆಮ್ ಹ್ಯಾಪಿ, ರಿಪೀಟ್ ಮಾಡ್ಕೋತೀರ್ರಿ, ಆಟೋಮೆಟಿಕ್ ನೀವು ಹ್ಯಾಪಿ ಇರ್ತೀರಿ. ಅದು ನಾವು ಹೆಲ್ದಿ ಅನ್ನಕ್ಕೆ ಒನ್ ಅವರ್ ಟೈಮ್ ತೆಗಿಬೇಕು ಮಾಡೋಕ್ಕೆ. ಅದಕ್ಕೆ ಹಿರಿಯ ನಾಗರಿಕರಿಗೆ ಎಷ್ಟು ಆದಷ್ಟು ಮಾಡಿರಿ, ಎಲ್ಲರದು ಹೆಲ್ತ್ ಒಂದೇ ಥರ ಇರೋಂಗಿಲ್ಲ. ನಿಮ್ಗೆ 10 ನಿಮಿಷ 15 ನಿಮಿಷ ನಿಮ್ಮ ಕಂಪೌಂಡ್ದಾಗ ಮಾಡಿರಿ, ನಿಮ್ಮ ಟೆರಸ್ ಮೇಲೆ ಮಾಡಿರಿ, ಅದು ಮೂವ್ಮೆಂಟ್ ಸ್ಟಾಪ್ ಮಾಡಬಾರ್ದು.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ವೃದ್ಧಾಶ್ರಮಗಳು, ಸಮಾಜದಲ್ಲಿ ಹಲವಾರು ಭಾವನೆಗಳಿವೆ ಈ ಒಂದು ವೃದ್ಧಾಶ್ರಮಗಳ ಬಗ್ಗೆ. ಕೆಲವರಿಗೆ ಅದು ನೋವು, ಇನ್ನು ಕೆಲವರಿಗೆ ಅದು ಅವಶ್ಯಕವಾಗಿರುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ವೃದ್ಧಾಶ್ರಮಗೆ ಕಳಿಸುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಮಕ್ಕಳಿಗೆ ಬಂದಾಗ, ಆ ಒಂದು ವಿಷಯವನ್ನು ಮಾನವೀಯತೆಯ ದೃಷ್ಟಿಯಿಂದ ಹೇಗೆ ವಿವರಿಸ್ತೀರಾ ಅಂತ.
2: ಈಗ ಅನಿವಾರ್ಯ ಬಂತು, ವೃದ್ಧಾಶ್ರಮಕ್ಕೆ ಹೋಗಲೇ ಬಂತು ಅಂದಾಗ ನಾವು ಸಹಿತ ಮೆಂಟಲಿ ಪ್ರಿಪೇರ್ ಆಗಬೇಕು. ಇಲ್ಲಿ ಮಕ್ಕಳು ಇರಲ್ಲ, ಅವ್ರು ಬೇರೆ ಕಡೆ ಇರ್ತಾರೆ. ಈಗ ಹಸ್ಬೆಂಡ್ ವೈಫ್ ಇದ್ರೆ ಮಾತು ಬೇರೆ. ಈಗ ಕೊನೆಗೆ ಎಲ್ಲರಿಗೂ ಒಬ್ಬರೇ ಇರೋ ಪ್ರಸಂಗ ಅಂತ ಬರ್ತೈತಿ, ಯಾರಾದರೂ ಒಬ್ಬರಿಗೆ ಬರ್ತೈತಿ. ಅವು ಒಬ್ಬರೇ ಇದ್ದು ಏನು ಮಾಡೋದು, ಒಳಗಡೆ ಏನಾದರೂ ಗೊತ್ತಾಗಲ್ಲ. ಬೆಟರ್ ನಮ್ಮ ಸಮವಯಸ್ಕರ ಜೊತೆಗೆ ನಾವು ಇದ್ದದರಲ್ಲಿ ಏನೂ ತೊಂದರೆ ಇಲ್ಲ. ಅದನ್ನು ನಾವು ಮೆಂಟಲಿ ಪ್ರಿಪೇರ್ ಮಾಡ್ಕೋಬೇಕಾಗಿತ್ತು. ಆಯ್ತಪ್ಪ, ಮಕ್ಕಳು ಬೇರೆ ದೇಶದಲ್ಲಿ ಅದಾರ, ನೀವು ಅಲ್ಲಿ ಇರ್ರಿ, ನಾ ಇಲ್ಲದೆ ನೀ ಸೇಫ್ ಆಗದೇನಿ, ನನ್ನ ಜೊತೆ ಈ ಗ್ರೂಪ್ ಐತಿ, ನೀವು ದಿನ ವಿಡಿಯೋ ಕಳಿಸ್ರಿ, ಫೋಟೋಸ್ ಕಳಿಸ್ರಿ ಅಂದ್ರೆ ಅವರು ನಿಶ್ಚಿಂತೆಯಿಂದ ಇರ್ತಾರೆ. ಇದರಲ್ಲಿ ತಪ್ಪು ಇಲ್ಲ ಅಂತ ಅನಿಸ್ತೈತಿ. ಸಿಚುವೇಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗಬೇಕಾಗುತ್ತೆ.
1: ಎಸ್ ಮೇಡಮ್. ಮೇಡಮ್, ಇನ್ನು ಕೊನೆಯದಾಗಿ ಒಂದು ತಮ್ಮ ಅನುಭವಗಳು, ಹಾಗೆಯೇ ತಮಗೆ ಜೀವನ ಕಲಿಸಿದಂತಹ ಪಾಠ, ಹಲವಾರು ಈಗ ಜೀವನದ ಹಂತಗಳನ್ನು ತಾವು ನೋಡ್ಕೊಂಡು ಬಂದಿದ್ದೀರಾ, ಅದರ ಒಂದು ಅನುಭವದ ಆಧಾರದ ಮೇಲೆ ನಮ್ಮ ಕೇಳಿ ವೇಣು ಧ್ವನಿಯ ಮೂಲಕ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ವೇಣು ಧ್ವನಿಯ ಮೂಲಕ ಇವತ್ತಿನ ದಿನ ನಾನು ನಿವೃತ್ತಿ ಹೊಂದಿದ ಅಥವಾ ಹಿರಿಯ ನಾಗರಿಕರಿಗೆ ಹೇಳುವುದು ಇಷ್ಟೇ ಅಂದರೆ, ನಮ್ಮ ಬದುಕನ್ನು ನಾವು ಖುಷಿಯಿಂದ ಕಳೆಯುವುದಿದೆ. ಮಿಕ್ಕಿದ ಎಷ್ಟು ದಿನ ಅದೋ ಅದು ಸಂತೋಷದಿಂದ ತೆಗೆಯೋದೈತೆ. ನಮ್ಗೆ ನಮ್ಮ ಬದುಕಿನ ಬಗ್ಗೆ ನಾವು ತಕರಾರು ಮಾಡೋಕ್ಕೆ ಈಗ ಅವಕಾಶ ಇಲ್ಲ. ಯಾರ ಕಡೆ ಮಾಡ್ತೀವಿ? ಈಗ ನಮ್ಗೆ ಯಾರು ತಂದೆ ಇದ್ದಾರೋ ತಾಯಿ ಇದ್ದಾರೋ ಯಾರೂ ಇಲ್ಲ. ಅಕ್ಕಂದರು ಸಹಿತ ಇರುವಂಥ ನಮ್ಮ ಏಜಿಗೆ ಅವರು ಯಾರು ಓದಿರೋದಿಲ್ಲ. ಕಾರಣ ಏನೈತಿ? ನಮ್ಮ ಬದುಕನ್ನು ಸುಂದರಗೊಳಿಸೋದೈತಿ. ಅದು ನಮ್ಮ ಮಗಳ ಜೊತೆ ಇರಬಹುದು, ಸೊಸೆ ಜೊತೆ ಇರಬಹುದು. ಅದು ಸುಂದರ ಮಾಡೋಕ್ಕೆ ಏನೇನು ಮಾಡ್ಬೋದು ಅನ್ನೋದನ್ನು ನಾವು ವಿಚಾರ ಮಾಡೋಣ. ಅದೇ ರೀತಿ ಆದಷ್ಟು ಮಟ್ಟಿಗೆ ನಾವು ನಮ್ಮ ಆರೋಗ್ಯವನ್ನು ಕಾಯ್ಕೊಳ್ಳೋಣ, ಯಾವುದೇ ರೀತಿ ತೊಂದರೆ ಆಗ್ದಂಗೆ ಕಾಯ್ಕೊಳ್ಳೋಣ. ಆಮೇಲೆ ಇನ್ನೂ ಹಂಗೆ ಪ್ರಸಂಗ ಬಂದ್ರೆ ಮಕ್ಕಳಿಗೆ ನಾನು ಇನ್ಶೂರೆನ್ಸ್ ಮಾಡಪ್ಪ ಎಲ್ಲೈತೆ ನೋಡು, ಅಥವಾ ಗೌರ್ಮೆಂಟ್ ಇನ್ಶೂರೆನ್ಸು ಇದಾವ, ಅಥವಾ ಚಾರಿಟೇಬಲ್ ಹಾಸ್ಪಿಟಲ್ ಅದಾವ, ಅಲ್ಲಿ ಹೋಗಿನೂ ನೀವು ಹೆಲ್ತ್ ಚೆಕಪ್ ಕೇಳ್ರಿ. ನಮ್ಮನ್ನು ನಾವ ಮಾಡ್ಕೊಂಡು ಯಾರಿಗೆ ಬರೋನಾಗೋದು ಬೇಡ. ಮಕ್ಕಳಿಗೆ ಅವ್ರ ಬದುಕೈತಿ, ಅವ್ರು ಚೆನ್ನಾಗಿದ್ದಾರೆ ಅಂತ ನೋಡಿ ನಾವು ಇಲ್ಲಿ ಕುಂತು ಖುಷಿ ಪಡೋಣ. ಅದಕ್ಕೆ ಸೊಸೆ ಆಗಲಿ ಅಳಿಯ ಆಗಲಿ ಅವ್ರ ಜೊತೆ ನಮ್ದೇನೂ ತೊಂದರೆ ಇಲ್ಲ. ಅವರೆಲ್ಲರೂ ಸುಖದಿಂದ ಅವ್ರ ಖುಷಿಯಿಂದ ಇದ್ರೆ ಅದನ್ನ ನೋಡಿ ನಾವು ಖುಷಿಯನ್ನು ಪಡೋಕೆ ತಯಾರಾಗೋಣ ಅಂತ ನಾನು ಹೇಳಬಯಸ್ತೀನಿ.
1: ಖಂಡಿತ ಮೇಡಮ್. ಮೇಡಮ್, ನಿಜಕ್ಕೂ ತುಂಬ ಒಂದು ಅಮೂಲ್ಯವಾದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ಅಂದರೆ ಕುಟುಂಬಗಳಲ್ಲಿ ಸಂಬಂಧಗಳನ್ನು ಹೇಗೆ ಕಾಪಾಡಿಕೊಳ್ಬೇಕು, ಜೊತೆಗೆ ಹಿರಿಯ ನಾಗರಿಕರ ಜೀವನದಲ್ಲಿ ಆತ್ಮಗೌರವ ಎಷ್ಟು ಮುಖ್ಯವಾಗುತ್ತೆ, ಹಾಗೇ ಹಿರಿಯ ನಾಗರಿಕರು ಬದಲಾವಣೆಯನ್ನು ಸ್ವೀಕರಿಸುವುದು ಎಷ್ಟು ಮುಖ್ಯವಾಗುತ್ತೆ ಅನ್ನೋದನ್ನು ಅತ್ಯಂತ ಸುಂದರವಾಗಿ ವಿವರಿಸಿದ್ರಿ. ಧನ್ಯವಾದ.

0: ಇದಾಗಿತ್ತು ನಮ್ಮ ಇಂದಿನ ಸಂಧ್ಯಾ ಸಮಯ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಸಮಾಜಮುಖಿ ಚಿಂತನೆಯನ್ನ ಹೊಂದಿರುವಂತಹ ಕೆಎಲ್ಇ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕಿಯಾಗಿ ಸೇವೆಯನ್ನ ಸಲ್ಲಿಸಿರುವಂತಹ ಕಲ್ಪನಾ ಈಶ್ವರ್ ಪಟ್ಟಣವರು. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: बेळगावमधील केएलई बीएम कंकणवाडे आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचे योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडे आयुर्वेदा हॉस्पिटलचा मुख्य उद्देश रोगाचे निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडे आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ ಎ ಪ್ಲಸ್ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036, ಮೊಬೈಲ್ ಸಂಖ್ಯೆ 9448998331.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: फिलहाल तो यूं है कि कुछ कर नहीं सकते, तेरे बिन ही मरना होगा, साथ मर नहीं सकते। सूखे से पत्ते हैं एक टहनी पे लगे, किस्मत तो देखो कि झड़ नहीं सकते। फिलहाल तो यूं है कि कुछ कर नहीं सकते।
1: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ವರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 2047 ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಲಿದೆ, ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆಗೆ 2 ತಿಳುವಳಿಕೆ ಒಪ್ಪಂದಗಳಿಗೆ ಭಾರತ ಘಾನ ಸಹಿ. ಫ್ರಾನ್ಸ್ನ ಹೆನ್ರಿ ಬಿ ಕಗನ್ ಜಪಾನ್ನ ಕೆನ್ಸೋ ಸೋಯಿ ಅವರಿಗೆ 2026 ರಸಾಯನಶಾಸ್ತ್ರ ನೊಬೆಲ್ ಪ್ರಶಸ್ತಿ. ಹವಾಮಾನ ಬದಲಾವಣೆ ತಡೆಗೆ ಕೈಗೊಳ್ಳುವ ಕ್ರಮಗಳನ್ನು ಮತ್ತಷ್ಟು ಬಲಪಡಿಸುವಂತೆ ಜಗತ್ತಿನ ರಾಷ್ಟ್ರಗಳಿಗೆ ಭಾರತ ಕರೆ. ವಾರ್ತೆಗಳ ವಿವರ. ದೂರದೃಷ್ಟಿಯ ನೀತಿಗಳು ಮತ್ತು ಕಠಿಣ ಪರಿಶ್ರಮದ ಮೂಲಕ 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುವ ತನ್ನ ಕನಸನ್ನು ಭಾರತ ಖಂಡಿತವಾಗಿಯೂ ಸಾಕಾರಗೊಳಿಸಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ವಿಕಸಿತ ಭಾರತ್ ಸಂಕಲ್ಪ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ 12 ವರ್ಷಗಳಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಈ ಹಿಂದೆ ಆಮದುಗಳನ್ನು ಹೆಚ್ಚಿಸುವ ಪ್ರಯತ್ನಗಳು ನಡೆಯುತ್ತಿದ್ದವು, ಆದರೆ ಇಂದು ಭಾರತ ರಫ್ತಿನಲ್ಲಿ ಹೊಸ ದಾಖಲೆಗಳನ್ನು ಸೃಷ್ಟಿಸುತ್ತಿದೆ ಎಂದು ಹೇಳಿದ್ದಾರೆ. ಇಂದು ಮೇಡ್ ಇನ್ ಇಂಡಿಯಾ ಮೊಬೈಲ್ ಫೋನ್ಗಳು ಜಾಗತಿಕ ಮಾರುಕಟ್ಟೆಯಲ್ಲಿ ಬಲವಾದ ಅಸ್ತಿತ್ವವನ್ನು ಹೊಂದಿವೆ. 2015 2025 ದಶಕವು ಸ್ವಾತಂತ್ರ್ಯದ ನಂತರದ ಅತಿ ಹೆಚ್ಚಿನ ಮತ್ತು ನಿರಂತರ ಕೃಷಿ ಬೆಳವಣಿಗೆಗೆ ಸಾಕ್ಷಿಯಾಗಿದೆ, ಹಾಗೂ ಇದು ಹಿಂದಿನ ಎಲ್ಲ ದಾಖಲೆಗಳನ್ನು ಸರಿಗಟ್ಟಿದೆ ಎಂದು ತಿಳಿಸಿದ್ದಾರೆ. ಕಳೆದ 25 ವರ್ಷಗಳಲ್ಲಿ ಗಳಿಸಿದ ಜನರ ವಿಶ್ವಾಸ ಮತ್ತು ಅನುಭವ ತಮ್ಮ ಪಾಲಿಗೆ ಬಹುದೊಡ್ಡ ಆಸ್ತಿಯಾಗಿದೆ. ಪ್ರಸ್ತುತ ಕೇಂದ್ರ ಸರ್ಕಾರದ ನೀತಿ ಎಲ್ಲ ನಾಗರಿಕರ ಸವಾಲುಗಳಿಗೆ ಪರಿಹಾರ ಕಂಡುಕೊಳ್ಳುವುದರ ಮೇಲೆ ಕೇಂದ್ರೀಕರಿಸಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಜಾಗತಿಕ ಬಿಕ್ಕಟ್ಟಿನ ಹೊರತಾಗಿಯೂ ಭಾರತ ವಿಶ್ವದ ಅಗ್ರ 5 ಆರ್ಥಿಕತೆಗಳಲ್ಲಿ ಒಂದಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಇಂದು ನಡೆದಂತಹ ವಿಕಸಿತ ಭಾರತ ಸಂಕಲ್ಪ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಪರಿವರ್ತಿಸುವುದು ಕೇಂದ್ರ ಸರ್ಕಾರದ ಗುರಿಯಾಗಿದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಉಂಟಾಗದಿದ್ದಲ್ಲಿ ಆರ್ಥಿಕತೆಯ ಗಾತ್ರದ ದೃಷ್ಟಿಯಿಂದ ಭಾರತ ವಿಶ್ವದ ಅಗ್ರ 3 ಸ್ಥಾನಗಳಲ್ಲಿ ಒಂದಾಗಿರುತ್ತಿತ್ತು. ಪ್ರಸ್ತುತ ಭಾರತದ ಆರ್ಥಿಕತೆ ಶೇಕಡ 7.4% ದರದಲ್ಲಿ ಬೆಳೆಯುತ್ತಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ವೈಜ್ಞಾನಿಕ ಸಂಶೋಧನೆ, ಶೈಕ್ಷಣಿಕ ಕ್ಷೇತ್ರ, ಸಾಮರ್ಥ್ಯ ವರ್ಧನೆ ಮತ್ತು ಕೃಷಿ ಸಂಶೋಧನೆ ಮತ್ತು ಶಿಕ್ಷಣದಲ್ಲಿ ಸಹಕಾರ ಬಲಪಡಿಸಲು ಭಾರತ ಮತ್ತು ಘಾನಾ 2 ತಿಳುವಳಿಕೆ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಂಡಿವೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರ ಘಾನಾ ಭೇಟಿಯ ಸಂದರ್ಭದಲ್ಲಿ ಈ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಗಿದೆ. ಘಾನಾ ವಿದೇಶಾಂಗ ಸಚಿವ ಸ್ಯಾಮ್ ಒಕುಡೆ ಜಟೋ ಅಬ್ಲಾಕ್ವಾ ಅವರೊಂದಿಗೆ ಒಪ್ಪಂದಗಳ ವಿನಿಮಯ ಪ್ರಕ್ರಿಯೆಗೆ ಡಾ ಎಸ್ ಜೈಶಂಕರ್ ಸಾಕ್ಷಿಯಾದರು. ಈ ಒಪ್ಪಂದಗಳು ಜೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಘಾನಾ ವಿಶ್ವವಿದ್ಯಾಲಯದ ನಡುವೆ ಶೈಕ್ಷಣಿಕ ವೈಜ್ಞಾನಿಕ ಸಂಶೋಧನೆ ಮತ್ತು ಸಾಮರ್ಥ್ಯ ವರ್ಧನೆಯ ಸಹಕಾರ ಹಾಗೂ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮತ್ತು ಘಾನಾದ ಬೆಳೆ ಸಂಶೋಧನಾ ಸಂಸ್ಥೆ ನಡುವೆ ಕೃಷಿ ಸಂಶೋಧನೆ ಮತ್ತು ಶಿಕ್ಷಣದಲ್ಲಿನ ಸಹಯೋಗವನ್ನು ಒಳಗೊಂಡಿವೆ. ಇದೇ ವೇಳೆ ಉಭಯ ದೇಶಗಳ ನಡುವೆ ವ್ಯಾಪಾರ, ಹೂಡಿಕೆ, ಅಭಿವೃದ್ಧಿ, ಔಷಧೀಯ ವಲಯ, ಸಾಮರ್ಥ್ಯ ವರ್ಧನೆ, ರಕ್ಷಣೆ, ತಂತ್ರಜ್ಞಾನ ಮತ್ತು ಜನರ ನಡುವಿನ ಬಾಂಧವ್ಯದಲ್ಲಿ ಸಹಕಾರ ಹೆಚ್ಚಿಸುವ ಮಾರ್ಗಗಳ ಬಗ್ಗೆಯೂ ಇಬ್ಬರು ಸಚಿವರು ಚರ್ಚೆ ನಡೆಸಿದರು. 2026 ರಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಫ್ರಾನ್ಸ್ನ ರಸಾಯನಶಾಸ್ತ್ರಜ್ಞ ಹೆನ್ರಿ ಬಿ ಕಗನ್ ಮತ್ತು ಜಪಾನಿನ ರಸಾಯನಶಾಸ್ತ್ರಜ್ಞ ಕೆನ್ಸೋ ಸೋಯಿ ಭಾಜನರಾಗಿದ್ದಾರೆ. ಹೋಮೋ ಕಿರಾಲಜಿ ಪ್ರಕೃತಿಯಲ್ಲಿ ಹೇಗೆ ಸ್ವಯಂಪ್ರೇರಿತವಾಗಿ ಹೊರಹೊಮ್ಮಬಹುದು ಎಂಬುದರ ಬಗ್ಗೆ ಹೆನ್ರಿ ಬಿ ಕಗನ್ ಮತ್ತು ಕೆನ್ಸೋ ಸೋಯಿ ಶತಮಾನಗಳಷ್ಟು ಹಳೆಯದಾದಂತಹ ರಹಸ್ಯವನ್ನು ಪರಿಹರಿಸಿದ್ದಾರೆ. ಇಬ್ಬರು ಪ್ರಶಸ್ತಿ ವಿಜೇತರು 12 ಮಿಲಿಯನ್ ಸ್ವೀಡಿಷ್ ಕ್ರೋನರ್ ಬಹುಮಾನವನ್ನು ಹಂಚಿಕೊಳ್ಳಲಿದ್ದಾರೆ ಎಂದು ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸಸ್ ತಿಳಿಸಿದೆ. ಹವಾಮಾನ ಬದಲಾವಣೆ ತಡೆಗೆ ಕೈಗೊಳ್ಳುವ ಕ್ರಮಗಳನ್ನು ಮತ್ತಷ್ಟು ಬಲಪಡಿಸುವಂತೆ ಮತ್ತು ಪ್ಯಾರಿಸ್ ಒಪ್ಪಂದವನ್ನು ತ್ವರಿತವಾಗಿ ಅನುಷ್ಠಾನಗೊಳಿಸುವಂತೆ ಜಗತ್ತಿನ ರಾಷ್ಟ್ರಗಳಿಗೆ ಭಾರತ ಕರೆ ನೀಡಿದೆ. ಫಿಜಿಯಲ್ಲಿ ನಡೆದಂತಹ ಪ್ರಿ ಕಾಪ್ 31 ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್, ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತಹ ಬದ್ಧತೆಗಳ ಅನುಷ್ಠಾನದಲ್ಲಿನ ಅಂತರವನ್ನು ನಿವಾರಿಸಿ ಈಗಾಗಲೇ ನೀಡಿರುವ ಬದ್ಧತೆಗಳನ್ನು ಈಡೇರಿಸಬೇಕು. ಜಾಗತಿಕ ತಾಪಮಾನ ಏರಿಕೆಯನ್ನು 1.5 ಡಿಗ್ರಿ ಸೆಲ್ಸಿಯಸ್ಗೆ ಸೀಮಿತಗೊಳಿಸುವ ಗುರಿ ಸಾಧನೆಗೆ ವೇಗವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದ್ದಾರೆ. ಹವಾಮಾನ ಬದಲಾವಣೆ ಎದುರಿಸಲು ಸಾಮರ್ಥ್ಯ ವೃದ್ಧಿಗೆ ಹೆಚ್ಚಿನ ಒತ್ತು ನೀಡಬೇಕು, ಅಗತ್ಯ ಸಂಪನ್ಮೂಲಗಳನ್ನು ಒದಗಿಸುವ ವ್ಯವಸ್ಥೆಯನ್ನು ಬಲಪಡಿಸಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಅಯೋಧ್ಯೆ, ರಾಮ ಮಂದಿರ, ನಾಗರಿಕತೆಯ ಜಾಗೃತಿಯ ಪುನರುತ್ಥಾನ ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆಯ ನಂತರ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣಗೊಳ್ಳುವ ಮೂಲಕ ಕೋಟ್ಯಂತರ ಜನರ ಕನಸು ನನಸಾಗಿದೆ. ಶತಮಾನಗಳಿಂದ ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದ ಈ ಆಶಯ ಸುಮಾರು 70 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೆ ಉಳಿದಿತ್ತು. ಸರ್ಕಾರ ಈ ಸೂಕ್ಷ್ಮ ವಿಷಯವನ್ನು ಅತ್ಯಂತ ಯೋಜನಾಬದ್ಧವಾಗಿ ನಿರ್ವಹಿಸಿ ಸೌಹಾರ್ದಯುತ ವಾತಾವರಣವನ್ನು ನಿರ್ಮಿಸಿ ಶಾಂತಿ ಕಾಪಾಡಲು ಎಲ್ಲ ಪಾಲುದಾರರಲ್ಲೂ ಮನವಿ ಮಾಡಿತು. ಪರಿಣಾಮವಾಗಿ 2019 ನವೆಂಬರ್ನಲ್ಲಿ ಸುಪ್ರೀಂಕೋರ್ಟ್ ಸರ್ವಾನುಮತದ ತೀರ್ಪನ್ನು ನೀಡಿ ರಾಮ ಮಂದಿರ ನಿರ್ಮಾಣಕ್ಕೆ ಜಾಗವನ್ನು ಮೀಸಲಿಟ್ಟಿತು. ದೇಶದಾದ್ಯಂತ ಈ ತೀರ್ಪನ್ನು ಶಾಂತಿಯುತವಾಗಿ ಸ್ವೀಕರಿಸಲಾಯಿತು. 2024 ಜನವರಿ 22 ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು ಹಾಗೂ 2025 ನವೆಂಬರ್ನಲ್ಲಿ ಧ್ವಜಾರೋಹಣದೊಂದಿಗೆ ಮಂದಿರದ ಸಂಪೂರ್ಣ ನಿರ್ಮಾಣ ಕಾರ್ಯ ಮುಕ್ತಾಯಗೊಂಡಿತು. 500 ವರ್ಷಗಳ ಬಳಿಕ ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ತನ್ನ ಶಾಶ್ವತ ನೆಲೆಯನ್ನು ಕಂಡುಕೊಂಡಿತು. ಉಕ್ರೇನ್ ಸಂಘರ್ಷವನ್ನು ಪರಿಹರಿಸಲು ಕೊಡುಗೆ ನೀಡಲು ಸಿದ್ಧ ಇರುವುದಾಗಿ ಭಾರತಕ್ಕೆ ರಷ್ಯಾ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದೆ. ಬಿಕ್ಕಟ್ಟಿಗೆ ಶಾಂತಿಯುತ ಪರಿಹಾರವನ್ನು ಕಂಡುಕೊಳ್ಳುವ ಗುರಿಯನ್ನು ಹೊಂದಿರುವ ವಿಚಾರಗಳನ್ನು ನೀಡಲು ಭಾರತದ ಇಚ್ಛಾಶಕ್ತಿಯನ್ನು ರಷ್ಯಾ ಶ್ಲಾಘಿಸುತ್ತದೆ ಎಂದು ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋವ್ ಹೇಳಿದ್ದಾರೆ. ಕೊಲೊರಾಡೋ ಡೆನ್ವರ್ ವಿಶ್ವವಿದ್ಯಾಲಯವು ಹೈದರಾಬಾದ್ನಲ್ಲಿ ನೂತನ ಕ್ಯಾಂಪಸ್ ಸ್ಥಾಪಿಸಲು ಯುಜಿಸಿ ವಿಶ್ವವಿದ್ಯಾಲಯ ಅನುದಾನ ಆಯೋಗದಿಂದ ಅನುಮತಿ ಪತ್ರವನ್ನು ಸ್ವೀಕರಿಸಿದೆ. ಇದು ಭಾರತದಲ್ಲಿ ಪದವಿ ನೀಡುವ ಸ್ಥಳವನ್ನು ಸ್ಥಾಪಿಸಲು ಅಧಿಕಾರ ಹೊಂದಿರುವಂತಹ ಮೊದಲ ಸಾರ್ವಜನಿಕ ಅಮೆರಿಕನ್ ವಿಶ್ವವಿದ್ಯಾಲಯವಾಗಲಿದೆ. ಈ ಕ್ಯಾಂಪಸ್ ತೆಲಂಗಾಣದಲ್ಲಿ ಮೊದಲ ವಿದೇಶಿ ವಿಶ್ವವಿದ್ಯಾಲಯ ಕ್ಯಾಂಪಸ್ ಆಗಿರುತ್ತದೆ. ಕೊಲೊರಾಡೋ ಡೆನ್ವರ್ ವಿಶ್ವವಿದ್ಯಾಲಯ ತನ್ನ ಹೈದರಾಬಾದ್ ಕ್ಯಾಂಪಸ್ನಲ್ಲಿ ವ್ಯವಹಾರ, ಕಂಪ್ಯೂಟಿಂಗ್, ಇಂಜಿನಿಯರಿಂಗ್ ಮತ್ತು ವಿಶ್ಲೇಷಣೆ ಸೇರಿದಂತೆ ಹೆಚ್ಚಿನ ಬೇಡಿಕೆಯ ಕ್ಷೇತ್ರಗಳಲ್ಲಿ ಕೋರ್ಸ್ಗಳನ್ನು ಆರಂಭಿಸಲಿದೆ. ಕಳೆದ ವರ್ಷ ಇಲಿನಾಯ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮುಂಬೈನಲ್ಲಿ ಕ್ಯಾಂಪಸ್ ಸ್ಥಾಪಿಸಿದ ಮೊದಲ ಅಮೆರಿಕ ವಿಶ್ವವಿದ್ಯಾಲಯವಾಯಿತು. ನವದೆಹಲಿಯ ಭಾರತ್ ಮಂಟಪ್ನಲ್ಲಿ ನಾಳೆ 57ನೇ ಜಿಎಸ್ಟಿ ಮಂಡಳಿಯ ಸಭೆ ಜರುಗಲಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಸಭೆಯಲ್ಲಿ ಜಿಎಸ್ಟಿ ಸಂಬಂಧಪಟ್ಟಂತಹ ವಿವಾದಗಳನ್ನು ಬಗೆಹರಿಸಲು ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಹರಿವನ್ನು ಸುಧಾರಿಸಲು ಅಗತ್ಯವಿರುವಂತಹ ನೀತಿ ಸುಧಾರಣೆಗಳ ಕುರಿತು ಚರ್ಚೆ ನಡೆಸಲಾಗುತ್ತದೆ. ಇದರ ಮುಖ್ಯ ಉದ್ದೇಶ ನಿಯಮಗಳ ಪಾಲನೆಗೆ ತಗುಲುವ ಸಮಯ ಮತ್ತು ವೆಚ್ಚವನ್ನು ಕಡಿಮೆ ಮಾಡುವುದಾಗಿದೆ. ಇದೇ ವೇಳೆ ಜಿಎಸ್ಟಿ ವ್ಯವಸ್ಥೆಯಲ್ಲಿನ ಮುಂದಿನ ಹಂತದ ಸುಧಾರಣೆಗಳಿಗಾಗಿ ಸರ್ಕಾರ 5 ಅಂಶಗಳ ಯೋಜನೆಯನ್ನು ಪ್ರಸ್ತಾಪಿಸಲಿದೆ ಎಂದು ಹಣಕಾಸು ಸಚಿವಾಲಯದ ಮೂಲಗಳು ತಿಳಿಸಿವೆ. ದೇಶದ ಅಭಿವೃದ್ಧಿ ಪಯಣವನ್ನು ರೂಪಿಸುವಲ್ಲಿ ಮಹಿಳೆಯರು ಇಂದು ಮಹತ್ವದ ಪಾತ್ರ ವಹಿಸುತ್ತಿದ್ದಾರೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ರಕ್ಷಣಾ ಅಧಿಕಾರಿಗಳ ರಾಷ್ಟ್ರೀಯ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ತಾಯಂದಿರು, ಸಹೋದರಿಯರು ಮತ್ತು ಪುತ್ರಿಯರು ಸಬಲೀಕರಣಗೊಂಡಾಗ ಮತ್ತು ಸುರಕ್ಷಿತವಾಗಿದ್ದಾಗ ಮಾತ್ರ ಅಭಿವೃದ್ಧಿಶೀಲ ಭಾರತದ ಸಂಕಲ್ಪ ಸಾಕಾರಗೊಳ್ಳುತ್ತದೆ ಎಂದು ಪ್ರತಿಪಾದಿಸಿದ್ದಾರೆ. ಮಹಿಳೆಯರಲ್ಲಿ ಭದ್ರತೆ ಮತ್ತು ಘನತೆಯ ಭಾವನೆಯನ್ನು ಮೂಡಿಸುವುದು ಕೇಂದ್ರ ಸರ್ಕಾರದ ಪ್ರಥಮ ಆದ್ಯತೆಯಾಗಿದೆ. ಪ್ರತಿಯೊಂದು ಮನೆಯು ಸುರಕ್ಷಿತವಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಮತ್ತು ಪ್ರತಿಯೊಬ್ಬ ಸಂತ್ರಸ್ತರಿಗೂ ತ್ವರಿತ ನ್ಯಾಯ ದೊರಕಿಸಿಕೊಳ್ಳುವುದು ಸರ್ಕಾರದ ಸಮಾನ ಗುರಿಯಾಗಿದೆ ಎಂದು ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ಕ್ಷಯರೋಗ ನಿರ್ಮೂಲನಾ ಕಾರ್ಯಾಗಾರದಲ್ಲಿ ಯುವಜನರ ಸಹಭಾಗಿತ್ವ ಹೆಚ್ಚಿಸುವ ಉದ್ದೇಶದಿಂದ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ನಾಳೆ ಜೋಷ್ ತಂಡಗಳಿಗೆ ಚಾಲನೆಯನ್ನ ನೀಡಲಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2047 ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಲಿದೆ, ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆಗೆ 2 ತಿಳುವಳಿಕೆ ಒಪ್ಪಂದಗಳಿಗೆ ಭಾರತ ಘಾನ ಸಹಿ. ಫ್ರಾನ್ಸ್ನ ಹೆನ್ರಿ ಬಿ ಕಗನ್ ಜಪಾನ್ನ ಕೆನ್ಸೋ ಸೋಯಿ ಅವರಿಗೆ 2026 ರಸಾಯನಶಾಸ್ತ್ರ ನೊಬೆಲ್ ಪ್ರಶಸ್ತಿ. ಹವಾಮಾನ ಬದಲಾವಣೆ ತಡೆಗೆ ಕೈಗೊಳ್ಳುವ ಕ್ರಮಗಳನ್ನು ಮತ್ತಷ್ಟು ಬಲಪಡಿಸುವಂತೆ ಜಗತ್ತಿನ ರಾಷ್ಟ್ರಗಳಿಗೆ ಭಾರತ ಕರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
2: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
3: विद्यार्थ्यांसाठी एक सुवर्ण संधी केली अकॅडमी ऑफ हायर एज्युकेशन अँड रिसर्च बेळगावी अंतर्गत असलेल्या स्कूल ऑफ पब्लिक हेल्थ तर्फे इंटिग्रेटेड बीपीएच प्लस एमपीएच हा 5 वर्षांचा अभ्यासक्रम उपलब्ध आहे. विज्ञान वाणिज्य किंवा कला शाखेतून पूर्व विद्यापीठ शिक्षण पूर्ण केलेल्या विद्यार्थ्यांना या अभ्यासक्रमासाठी प्रवेश घेता येईल. तसेच डिप्लोमा पूर्ण केलेल्या विद्यार्थ्यांना थेट दुसऱ्या वर्षात प्रवेशाची संधी उपलब्ध. पदवीधर विद्यार्थ्यांसाठी 2 वर्षाचा मास्टर ऑफ पब्लिक हेल्थ अर्थात एमपीएच अभ्यासक्रमही उपलब्ध आहे. एनएएसी कडून A+ मानांकन प्राप्त विद्यापीठात जागतिक दर्जाच्या पायाभूत सुविधा, अनुभवी व बहुविषयक प्राध्यापक वर्ग आणि समुदायाशी निगडीत शिक्षणाचा लाभ घ्या. काहेर हेल्थ अँड डेमोग्राफिक सर्वेलन्स साइटच्या माध्यमातून प्रत्यक्ष अनुभव मिळवा. तसेच थॉमस जेफरसन युनिव्हर्सिटी अमेरिका, उमेया युनिव्हर्सिटी स्वीडन, PHFI कॅम्पबेल साऊथ एशिया आणि इतर अनेक राष्ट्रीय व आंतरराष्ट्रीय संस्थांबरोबरच्या सहकार्याचा लाभ घ्या. NIH, ICMR आणि UNSW ऑस्ट्रेलिया यासारख्या संस्थांच्या सहाय्याने राबवण्यात येणाऱ्या संशोधन प्रकल्पांमध्ये सहभागी होण्याची संधीही उपलब्ध. सरकारी विभाग, सार्वजनिक आरोग्य संस्था, संशोधन क्षेत्र, स्वयंसेवी संस्था आणि आरोग्य व्यवस्थापन अशा अनेक क्षेत्रात उज्ज्वल करिअरच्या संधी तुमची वाट पाहत आहेत. मग वाट कसली पाहताय? आजच ऑनलाईन अर्ज करा kaher.edu.in. अधिक माहितीसाठी भेट द्या काहेर जेनेमसी कॅम्पस, नेहरू नगर, बेळगावी. फोन नंबर 08312444444, एक्सटेन्शन 4327.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಏನು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಕೃಷಿ ಮಿತ್ರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಚಿಯಾ ಸೀಡ್ಸ್, ಚಿಯಾ ಬೀಜದ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ. ICAR KLE ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಹಾಗೂ ವಿಷಯ ತಜ್ಞರು ಡಾಕ್ಟರ್ SS ಹಿರೇಮಠ ಅವರು ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್.
1: ನಮಸ್ಕಾರ ಸರ್.
0: ಇವತ್ತಿನ ವಿಷಯ ಚಿಯಾ ಸೀಡ್ಸ್ ಎಂದರೇನು, ಅಲ್ಲಿಂದ ಪ್ರಾರಂಭ ಮಾಡೋಣ.
1: ಇದು ಚಿಯಾ ಬೀಜ ಒಂದು ಪೌಷ್ಟಿಕವಾದಂಥ ಬೆಳೆ, ಮತ್ತು ಇದನ್ನು ಎಣ್ಣೆ ಬೀಜಕ್ಕೆ ನಾವು ಸೇರಿಸಲಾಗಿದೆ. ಈ ಬೆಳೆ ಒಂದು ಪೌಷ್ಟಿಕ ಭರಿತ ಬೆಳೆ ಅಂತ ಹೇಳೇನು ಸಹಿತ ನಾವು ಕರೀಲಾಗ್ತದೆ ಇತ್ತೀಚಿನ ದಿನಗಳಲ್ಲಿ. ಇದು ಒಂದು ಲ್ಯಾಮೇಸಿಯೆ ಅನ್ನುವಂಥ ಒಂದು ಕುಟುಂಬಕ್ಕೆ ಸೇರಿದಂಥ ಒಂದು ಬೆಳೆ. ಇದು ಸಸ್ಯಶಾಸ್ತ್ರದ ಅನ್ವಯ ಪ್ರಕಾರ ಇದನ್ನು ಸಾಲ್ವಿಯಾ ಹಿಸ್ಪಾನಿಕಾ ಅಂತೇಳಿನೂ ನಾವು ಕರಿತೀವಿ ಇದನ್ನು. ಇದು ಪುರಾತನ ಬೆಳೆಯಾಗಿದ್ದು ಇದು ಮೆಕ್ಸಿಕೋ, ದಕ್ಷಿಣ ಮೆಕ್ಸಿಕೋ ಮತ್ತು ಗ್ವಾಟಿಮಾಲಾ ಹಾಗೂ ಇದರ ಉಗಮ ಸ್ಥಾನವಾಗಿದೆ. ಇದು ದಕ್ಷಿಣ ಅಮೆರಿಕಾ, ಪಶ್ಚಿಮ ಮೆಕ್ಸಿಕೋ ಹಾಗೂ ಪಾಶ್ಚಾತ್ಯ ಸಂಯುಕ್ತ ಸಂಸ್ಥಾನಗಳು ಸೇರಿದಂತೆ ಪ್ರಪಂಚದ ಇತರ ದೇಶಗಳಲ್ಲಿ ಆಹಾರ ಬೆಳೆಯಾಗಿ ಬೆಳೆಯಲಾಗ್ತದೆ ಸರ್ ಇದನ್ನು. ಇದು ಇತ್ತೀಚಿಲಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಆರೋಗ್ಯದ ದೃಷ್ಟಿಯಿಂದ ಭಾಳಷ್ಟು ಒಂದು ಇದಕ್ಕೆ ಡಿಮಾಂಡ್ ಬಂದಿತ್ತು ಅಂತ ಹೇಳಿದ್ರು ತಪ್ಪಾಗಲಾರದು. ಇಲ್ಲಿ ಏನಾಗಿದೆ ಸರ್, ಮೈಸೂರಲ್ಲಿ ಸುಮಾರು 2014 ಅಲ್ಲಿ CFTRI ಅಂತ ಒಂದು ಸಂಸ್ಥೆ ಇದೆ, ಸೆಂಟ್ರಲ್ ಫುಡ್ ರಿಸರ್ಚ್ ಸ್ಟೇಷನ್ ಅಂತ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತೀವಿ, ಅದಕ್ಕೆ CFTRI ಅಂತ ಹೇಳ್ತೀವಿ. ಆ ಸಂಸ್ಥಾದವ್ರು ಏನು ಮಾಡಿದ್ರು, ಮೊಟ್ಟ ಮೊದಲು 2014 ಒಂದು ಪರಿಚಯ ಮಾಡೋ ಸಲುವಾಗಿ ಈ ಬೆಳೆನ ಆ ಭಾಗದಲ್ಲಿ ರೈತರಿಗೆ ಸ್ವಲ್ಪ ಒಂದು ಎಕ್ಸ್ಪೆರಿಮೆಂಟ್ ಪ್ರಕಾರದಲ್ಲಿ ಕೊಟ್ಟಿದ್ದರು. ತದನಂತರ ಈಗ ಅಲ್ಲಿ ಸುಮಾರು 1,000-2,000 ಎಕರೆ ಪ್ರದೇಶದಲ್ಲಿ ಈ ಬೆಳೆಯನ್ನು ಬೆಳೀತಾ ಇದ್ದಾರೆ. ಅಲ್ಲಿ ಅಷ್ಟೇ ಅಲ್ಲ ಸರ್, ಇದು ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಆದಾಯ ತರುವಂಥ ಬೆಳೆ ಅಂತೇಳಿ ರೈತರಿಗೆ ಗಮನಕ್ಕೆ ಬಂತು. ಮೊದಲಿನ ಬೆಳೀತೈತಿಲ್ಲೋ ಅಂತ ನೋಡಿದ ತಕ್ಷಣ ರೈತರಿಗೆ ಏನಾಯಿತು, ಭಾಳಷ್ಟು ಬೆಳೆ ಚೆನ್ನಾಗಿ ಬಂತು. ಆಮೇಲೆ ಇದನ್ನು ಮಾರ್ಕೆಟ್ ರೇಟು ಸಹಿತ ಭಾಳಷ್ಟು ಹೆಚ್ಚಿಗಿರೋದ್ರಿಂದ ಇತ್ತೀಚಿಲಾಗಿ ಎಲ್ಲ ರೈತರು ಅಲ್ಲಿ ಬೆಳೀತಾ ಇದ್ದಾರೆ ಮೈಸೂರು ಭಾಗದಲ್ಲಿ. ಆಮೇಲೆ ಈಗ ಸದ್ಯಕ್ಕೆ ಏನು ನೋಡಿದಾಗ ಬೀದರು, ಗುಲ್ಬರ್ಗ, ಆಮೇಲೆ ನಮ್ಮ ಬೆಳಗಾವಿ ಧಾರವಾಡ, ಬಾಗಲಕೋಟೆ ಭಾಗದಲ್ಲಿಯೂ ಸ್ವಲ್ಪ ಸ್ವಲ್ಪ ಜನ ರೈತರು ಬೆಳೀತಾ ಇದ್ದಾರೆ. ಆದರೆ ರೈತರು ಹಿಂಜರಿಕೆ ಮಾಡ್ತಾ ಇದ್ದಾರೆ, ಯಾಕಂತ ಹೇಳಿದ್ರೆ ಇದು ಮಾರ್ಕೆಟಿಂಗ್ ಎಲ್ಲಿ ತೋತಾರೆ ಏನಂತ ಹೇಳಿದಿಷ್ಟು ಒಂದು ಸ್ವಲ್ಪ ಹಿಂಜರಿಕೆ ಇರೋದ್ರಿಂದ ರೈತರಿಗೆ ಬೆಳಿಲಿಕ್ಕೆ ಆಗ್ತಾ ಇಲ್ಲ. ಆದರೆ ಈ ಥರದ್ದೊಂದು ಭಾಳಷ್ಟು ಪೌಷ್ಟಿಕ ಬೆಳೆ ಇರೋದ್ರಿಂದ ಇದನ್ನು ಒಂದು ನಾವು ಇದಕ್ಕೆ ಎಂಥ ಆಹಾರ ಕೈತೀವಿ ಅಂತ ಹೇಳಿದ್ರೆ ಒಂದು ಸೂಪರ್ ಫುಡ್ ಅಂತ ಹೇಳ್ತೀವಿ ಸರ್ ಅದನ್ನು.
0: ಎಸ್,
1: ಹಾಗಾಗಿ ರೈತರು ಯಾವುದೇ ಅಂಜಿಕಿಲ್ಲದೇನೆ ಈ ಬೆಳೆಯನ್ನು ಬೆಳಿಬೋದು.
0: ಅಂತ ಸಂದರ್ಭದಲ್ಲಿ ತಾವು ಹೇಳಿದ್ರಿ ಇದರ ಒಂದು ಪೌಷ್ಟಿಕ ಗುಣಗಳು ಬಹಳಷ್ಟು ಇವೆ ಅಂತ, ಅದ್ರ ಬಗ್ಗೆನೆ ಒಂದು ಪ್ರಶ್ನೆ, ಚಿಯಾ ಬೀಜದ ಪೌಷ್ಟಿಕ ಗುಣಗಳು ಯಾವುವು?
1: ಸರ್, ಇದರಲ್ಲಿ ಚಿಯಾ ಬೀಜದಲ್ಲಿ ದೇಹದ ಒಂದು ಪೋಷಕಾಂಶ ಅಗತ್ಯವಾಗಿ ವಿಟಾಮಿನ್ಗಳು ಅಧಿಕವಾಗಿದ್ದು ಇದರಲ್ಲಿ ಪ್ರೋಟೀನ ಮತ್ತು ಆರೋಗ್ಯಕರ ಕೊಬ್ಬುಗಳು, ಕ್ಯಾಲ್ಸಿಯಮ್ಮು, ಮ್ಯಾಂಗನೀಸು, ಮ್ಯಾಗ್ನೀಸಿಯಮ್ಮು ಮತ್ತು ರಂಜಕ ಖನಿಜಗಳು ಹಾಗೂ ಇನ್ನಿತರ ಬಹಳಷ್ಟು ಇದರಲ್ಲಿ ಇದೆ. ಇದರಲ್ಲಿ ನಾವು ಹೆಚ್ಚಾಗಿ ನೋಡಬೇಕಾದ್ರೆ ಒಂದು ಆಹಾರ ಧಾನ್ಯದಾಗ ನಾವು ಭತ್ತಕ್ಕೆ ಮತ್ತು ಗೋಧಿಗೆ ಅದರ ಹೋಲಿಸಿ ನೋಡಿದಾಗ ಈ ಚಿಯಾದಲ್ಲಿ ಭಾಳಷ್ಟು ಖನಿಜಾಂಶಗಳು ಭಾಳಷ್ಟು ಇದೆ ಸರ್. ಆಮೇಲೆ ಯಥೇಚ್ಛವಾಗಿ ಇದರಲ್ಲಿ ಒಂದು ಒಮೇಗಾ 3 ಅಂತಿದೆ. ಇದು ಎಲ್ಲಿ ಯಾರಿಗೆ ಸಿಗ್ತದೆ ಅಂತಿದೆ, ನಾನ್ ವೆಜಿಟೇರಿಯನ್ ಯಾರು ತಿಂತಿರ್ತಾರೆ ಅವ್ರಿಗೆ ಮಾತ್ರ, ಅಂದರೆ ಮೀನು ತಿನ್ನೋರಿಗೆ ಸಿಗ್ತದೆ ಇದು, ನಮ್ಮ ವೆಜಿಟೇರಿಯನ್ ಸಸ್ಯಾಹಾರಿ ತಿನ್ನೋರಿಗೆ ಸಿಗ್ತಾ ಇಲ್ಲ. ಹಾಗಾಗಿ ಈ ಚಿಯಾ ಬೀಜಕ್ಕೆ ಭಾಳಷ್ಟು ಈಗ ಸಸ್ಯಾಹಾರಿಗಳು ಭಾಳಷ್ಟು ಪ್ರಿಫರ್ ಮಾಡ್ತಾ ಇದ್ದಾರೆ ಈ ಬೆಳೆಯನ್ನು. ಹಾಗಾಗಿ ಈ ಒಮೇಗಾ ಎದಕ್ಕೂ ಹೆಲ್ಪ್ ಆಗ್ತದೆ ಅಂದರೆ ಒಂದು ಬ್ರೈನ್ ಡೆವಲಪ್ಮೆಂಟಿಗೆ ಆಗಿರ್ಬೋದು, ಆಮೇಲೆ ನೆನಪಿನ ಶಕ್ತಿ, ಆಮೇಲೆ ಮ್ಯಾಗ್ನೀಸಿಯಮ್ಮು, ಖನಿಜಾಂಶ ಕ್ಯಾಲ್ಸಿಯಂ ಇರೋದ್ರಿಂದ ಕಾಲು ಹರಿಯೋದು ಆಗಲಿ ಅಥವಾ ಹೃದಯ ಕಾಯಿಲೆ ಇದ್ದವರು, ಶುಗರ್ ಪೇಷಂಟ್ ಇದ್ದಾರೆ, ಒಂದು BP ಪೇಷಂಟ್ಗೆ, ಇದೆಲ್ಲದಕ್ಕೂ ಭಾಳಷ್ಟು ಒಂದು ಪೌಷ್ಟಿಕ ಭರಿತ ಆಹಾರ ಅಂತ ಹೇಳ್ಬೋದು. ಇದನ್ನು ಹೆಂಗೆ ತೊಗೋಬೇಕಂತ ಹೇಳಿದ್ರೆ ಯೂಶ್ವಲಿ ಎಲ್ಲರೂ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವಾಗ ಈಗ ಜಿಮ್ಮಿಗೆ ಹೋಗ್ತಾ ಇರೋರು ಅಥವಾ ಕುಸ್ತಿ ಪಟುಗಳು, ಇದನ್ನೇನು ರಾತ್ರಿ ಹೊತ್ತು ಏನು ಮಾಡೋದು, 1 ಚಮಚೆ ನೀರಲ್ಲಿ 1 ಚಿಯಾ ಬೀಜನ್ನು ನೆನೆ ಹಾಕಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಲಿ ತೊಗೊಂಡಿದ್ದೆ ಆದರೆ ನಮ್ಮಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೆಲಸ ಮಾಡುತ್ತೆ, ಆಮೇಲೆ BP ಕಡಿಮೆ ಮಾಡುತ್ತೆ, ಕೊಲೆಸ್ಟ್ರಾಲ್ನ ಹೊರಗೆ ಹಾಕುತ್ತೆ, ಆಮೇಲೆ ನಾವು ಏನಾದರೂ ತಿಂದಿದ್ರೆ ಎಣ್ಣೆ ಪದಾರ್ಥಗಳನ್ನು ಅದನ್ನು ಸಹಿತ ಹೊರಹಾಕಿ ಸಣ್ಣಗಾಗಲಿಕ್ಕೆ ಅಂದರೆ ವೇಟ್ ರೆಡ್ಯೂಸ್ ಮಾಡಲಿಕ್ಕೂ ಸಹಿತ ಭಾಳಷ್ಟು ಜನ ಇವತ್ತು ರೊಕ್ಕನ ಖರ್ಚು ಮಾಡ್ತಾ ಇದ್ದಾರೆ. ಆಮೇಲೆ ಸೌಂದರ್ಯವರ್ಧಕದಲ್ಲಿಯೂ ಸಹಿತ ಇದನ್ನು ನಾವು ಬಳಸ್ಬೋದಾಗಿದೆ. ಹೆಣ್ಮಕ್ಳು ಈಗ ಸೌಂದರ್ಯವರ್ಧಕದಲ್ಲಿ ಸಾಕಷ್ಟು ಖರ್ಚು ಮಾಡ್ತಾರೆ ಅಲ್ಲಿ ಇದಕ್ಕೆ ಹೋಗಿ. ಇದನ್ನು ನಾವು ಏನು ಮಾಡೋದು, ಚಿಯಾವನ್ನು ಸ್ವಲ್ಪ ಹಾಲಿನಲ್ಲಿ ಫ್ರಿಜ್ನಲ್ಲಿ ಇಟ್ಬಿಟ್ಟು ಬೆಳಗ್ಗೆ ಎದ್ದ ಅಲ್ಲಿ ಪೇಸ್ ಮೇಲೆ ಹಾಕೊಂಡ್ಬಿಟ್ರೆ ಅದನ್ನು ಅಲ್ಲಿ ಚಿಯಾದ್ದು ಏನು ಪೌಷ್ಟಿಕಾಂಶಗಳು ಸ್ಕಿನ್ನಲ್ಲಿ ಹೋಗಿಬಿಟ್ಟು ಸೌಂದರ್ಯ ಸಹಿತ ಹೆಚ್ಚಾಗುತ್ತೆ ಅಂತ ಹೇಳಿ ಒಂದು ರಿಸರ್ಚ್ ಪ್ರಕಾರ ತಿಳಿದು ಬಂದಿದೆ ಸರ್. ಹಾಗಾಗಿ ಇದಕ್ಕೆ ಭಾಳಷ್ಟು ಔಷಧ ಗುಣಗಳು ಭಾಳಷ್ಟು ಇದೆ.
0: ಅಂಥ ಸಂದರ್ಭದಲ್ಲಿ ಚಿಯಾ ಬೆಳೆಯುವ ವಿಧಾನ, ಮೊದಲನೇದಾಗಿ ಸೂಕ್ತ ಕಾಲ ಮತ್ತು ಮಣ್ಣು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ
1: ಸರ್. ಇದು ಸೂಕ್ತ ಕಾಲ ಅಂತ ಹೇಳಿದ್ರೆ ಇದಕ್ಕೆ ಒಂದೇದ್ದು ಎಲ್ಲ ಸೀಸನ್ನಲ್ಲಿ ಅಂದರೆ ಎಲ್ಲ ಕಾಲದಲ್ಲಿ ಇದನ್ನು ನಾವು ಬೆಳಿಬೋದು. ಆದರೆ ಒಂದು ಏನಾಗ್ತದೆ ಅಂತ ಹೇಳಿದ್ರೆ ಇದು ಬೆಳೆಯುವ ಹೊತ್ತಿನಾಗ ಅಂದರೆ ನಮ್ಮಲ್ಲಿ ಕೃಷಿ 3 ಸೀಸನ್ಗಳು ಬರ್ತವೆ ಸರ್. ಒಂದು ಖರೀಫ್ ಅಂತ ಹೇಳ್ತೀವಿ, ಹಿಂಗಾರು, ಮುಂಗಾರು ಮತ್ತು ಬೇಸಿಗೆ ಅಂತ ಬರ್ತವೆ. ಬಟ್ ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮುಂಗಾರಿನಲ್ಲಿ ಸ್ವಲ್ಪ ಮಳೆಯು ಜಾಸ್ತಿ ಇರೋದ್ರಿಂದ ನಾವು ಏನು ಮಾಡ್ತಾ ಇದ್ದೀವಿ, ಇದನ್ನು ಹಿಂಗಾರು ಏರಿಯಾದಲ್ಲಿ ಅಂದರೆ ಈಗ ಸೆಪ್ಟೆಂಬರ್ ತಿಂಗಳಿಂದ ಜನವರಿ ಫೆಬ್ರವರಿವರೆಗೂ ಈ ಬೆಳೆಯನ್ನು ನಾವು ಬೆಳಿಬೋದಾಗಿದೆ. ಅಂದರೆ ಯಾವುದೇ ಮಣ್ಣಿನಲ್ಲಿ ಸಹಿತ ಬೆಳಿಬೋದು ನಾವು, ಇದಕ್ಕೆ ಇಂಥದ್ದು ಮಣ್ಣು ಬೇಕಂತೇನಿಲ್ಲ. ಆದರೆ ರೈತರಿಗೆ ಏನಕ್ಕೆ ಪ್ರಶ್ನೆ ಬರ್ತದೆ ಅಂತೇಳಿದ್ರೆ ಇದಕ್ಕೆ ಗೊಬ್ಬರ ಬೇಕೇನು ಕೇಳ್ತಾರೆ. ಸೊ ಗೊಬ್ಬರ ಬಹಳಷ್ಟು ಕಡಿಮೆ ಆಗ್ತದೆ. ಗೊಬ್ಬರ ಎಂಥ ಗೊಬ್ಬರಪ್ಪ ಅಂತೇಳಿದ್ರೆ ಈ ತಿಪ್ಪಿ ಗೊಬ್ಬರ ಅಂತ ಹೇಳ್ತೀವಿ, ಅದು ಕೊಟ್ಟಿಗೆ ಗೊಬ್ಬರ ಅಂತ ಹೇಳ್ತೀವಿ, ಅದ್ರ ಮೇಲೆ ಇದು ಬಂದ್ಬಿಡ್ತದೆ. ಅಂದರೆ ಇದು ಹೆಚ್ಚಾಗಿ ಇದನ್ನು ಆರ್ಗ್ಯಾನಿಕ್ದಾಗ ಬೆಳೆದ್ರಂತೂ ಇನ್ನೂ ಚಲೋ. ಅಂದರೆ ಸಾವಯವ ಕೃಷಿಯಲ್ಲಿ ಬೆಳೆದಿದ್ದಾದ್ರೆ ಇನ್ನೂ, ಯಾಕೆಂದರೆ ಬೇರೆ ದೇಶಕ್ಕೆ ಇದು ಎಕ್ಸ್ಪೋರ್ಟ್ ಆಗೋದ್ರಿಂದ ಇದನ್ನು ನಾವು ಹೆಚ್ಚಾಗಿ ಯಾವುದೇ ಒಂದು ಪೆಸ್ಟಿಸೈಡ್ ಇಲ್ಲದೇ ಈ ಬೆಳೆಯನ್ನು ನಾವು ಎಲ್ಲ ಕಾಲದಲ್ಲಿನೂ ಮತ್ತು ಎಲ್ಲ ಮಣ್ಣಿನಲ್ಲೂ ಇದು ಬೆಳೆಯಬಹುದಂತ ಒಂದು ಚಿಯಾ ಬೆಳೆ.
0: ಸ್ನೇಹಿತರೆ, ಇದು KLE ಕೃಷಿ ಮಿತ್ರ ಕಾರ್ಯಕ್ರಮ. ಚಿಯಾ ಬೀಜ, ಚಿಯಾ ಸೀಡ್ಸ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ, ICAR KLE ಕೃಷಿ ವಿಜ್ಞಾನ ಕೇಂದ್ರ ಹಿರಿಯ ವಿಜ್ಞಾನಿಗಳು ಹಾಗೂ ವಿಷಯ ತಜ್ಞರಾದ ಡಾಕ್ಟರ್ SS ಹಿರೇಮಠ್ ಅವರು. ಡಾಕ್ಟರ್ ಸರ್, ಈಗ ಸೂಕ್ತ ಕಾಲ ಮಣ್ಣಿನ ಬಗ್ಗೆ ಮಾತನಾಡಿದ್ವಿ, ತಳಿಗಳು ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಹಾಂ ಸರ್, ರೈತರು ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ಇದರಲ್ಲಿ ತಳಿಗಳು ಯಾವಿದಾವೆ ಅಂತೇಳಿ. ಈಗ ಇತ್ತೀಚಿಗೆ ನಾವು ಅಭ್ಯಾಸ ಮಾಡಿದಂಗೆ ಕಳೆದ ಒಂದು 10 ವರ್ಷದಿಂದ ಸಹಿತ ನಾವು ನೋಡ್ತಾ ಇದ್ದೀವಿ, ಇದರಲ್ಲಿ ಅಂಥ ಯಾವುದೇ ಅಂದರೆ ಇದ್ರ ಇಂಪ್ರೂವ್ಡ್ ತಳಿಗಳು ಅಂತ ಯಾವಿಲ್ಲ. ಈ CFTRI ಮಾಡಿದಂಥ ತಳಿಗಳು, ಮೆಕ್ಸಿಕೋದಿಂದ ಬಂದಂಥ ತಳಿಗಳು, ಬಿಳಿ ಮತ್ತು ಕರಿ ಚಿಯಾ ಬೀಜಗಳು ಅಂತ ಹೇಳ್ತೀವಿ, ಅದನ್ನೇ ರೈತರಿಗೆ ನಾವು ಕೊಡ್ತಾ ಇದ್ದೀವಿ. ಕಳೆದ ವರ್ಷ ನಾವು ಸುಮಾರು 100 ಜನ ರೈತರಿಗೆ ಬೀಜಗಳನ್ನು ಕೊಡಲಾಗಿತ್ತು. ಅವರ ಒಂದು ಅಭಿಪ್ರಾಯ ಪ್ರಕಾರ ಈ ಬೆಳೆ ಚೆನ್ನಾಗಿ ಬರ್ತದೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ. ಈ ಎರಡೇ ತಳಿಗಳಿವರು, ಸೊ ಬಿಳಿ ಮತ್ತು ಕರಿ ತಳಿಗಳು.
0: ಭೂಮಿ ಸಿದ್ಧತೆ ಬಗ್ಗೆ ಸ್ವಲ್ಪ ತಿಳಿಸಿ ಸರ್.
1: ಹಾಂ ಸರ್, ಭೂಮಿ ಸಿದ್ಧತೆ ಅಂತ ಬಂದಾಗ ರೈತರು ಯೂಶ್ವಲಿ ಎಲ್ಲನೂ ಭೂಮಿಯನ್ನು ಹದವಾಗಿ ಮಾಡಿಕೊಂಡು ರೆಂಟಿ ಸಾಲ 2 ಸಾಲ ಪೂರ್ತಿ ಸಾಲಗಳನ್ನು ಬಿಟ್ಟು ಬಿಟ್ಟು ಅಲ್ಲಿ ಏನು ಮಾಡ್ತಾರೆ ರೈತರು ಚೆನ್ನಾಗಿ ಒಂದು ಹದ ಮಾಡಿಕೊಂಡು, ರೈತರಿಗೆ ಇದು ಮಾಹಿತಿ ಇರ್ತದೆ ಸರ್ ಎಲ್ಲನೂ ಹೆಂಗೆ ಭೂಮಿ ಸಿದ್ಧತೆ ಮಾಡಬೇಕು ಅನ್ನೋದು. ಆ ಪ್ರಕಾರ ಅವರು ಕೊಟ್ಟಿಗೆ ಗೊಬ್ಬರವನ್ನು ಹಾಕಿಬಿಟ್ಟು 2 ಪೂಟಿ ಸಾಲಿನ ಬಿಟ್ಟು ಅದರಲ್ಲಿ ಬೀಜಗಳನ್ನು ಹಾಕಬೇಕಾಗ್ತದೆ. ಇಲ್ಲಿ ಏನು ಮಾಡಬೇಕು ರೈತರು ಅಂತಿದ್ರೆ ಬೇರೆ ಬೀಜಗಳನ್ನು ಬಿತ್ತುವಂಗೆ ಈ ಬೀಜಗಳನ್ನ ಕೆಳಗೆ ಹೋಗುತ್ತೆ ಅಂದರೆ ಭಾಳಷ್ಟು ಕೆಳಗಡೆ ಇಳಿತು ಅಂದರೆ ಈ ಬೀಜ ಹುಟ್ಟಲ್ಲ. ಆವಾಗ ರೈತರಿಗೆ ಏನು ಅನಿಸ್ತದೆ ಈ ಬೀಜ ಸರಿ ಇಲ್ಲ ಅಂತ. ಅದಕ್ಕೆ ರೈತರು ಒಂದು ತಲೆಯಲ್ಲಿ ಇಟ್ಕೋಬೇಕಾಗಿದ್ದು ಏನಪ್ಪ ಅಂತಿದ್ರೆ ಬೀಜಗಳನ್ನು ಬಿತ್ತುಕ್ಕಿಂತ ಪೂರ್ವದಲ್ಲಿ ಮೇಲೇ ಬೀಳಬೇಕು ಬೀಜ, 1 ಸೆಂಟಿಮೀಟರ್ ಒಳಗನೆ, 1/2 ಸೆಂಟಿಮೀಟರ್ ಬಿದ್ದರೂ ಭಾಳ ಒಳ್ಳೆಯದು. ಅಷ್ಟು ಮೇಲೆ ಬೀಜ ಬೀಳಬೇಕು. ಅದು ಹೆಂಗೆ ಬೀಳಬೇಕು ಅಂತಿದ್ರೆ ರೈತರು ಏನು ಮಾಡಬೇಕು ಅಂತಿದ್ರೆ ಬೇರೆ ಟ್ಯಾಕ್ಟ್ರು ಅಥವಾ ಎತ್ತುಗಳೆ ಬಿತ್ತದೇ ಒಂದು 2 ಲೀಟ್ರ್ ಬಾಟ್ಲಿಯನ್ನು ತೆಗೆದುಕೊಂಡು ಮೇಲೆ ಕಟ್ ಮಾಡಿ ಅಲ್ಲಿ ಏನು ಮಾಡಬೇಕು ಕೆಳಗಡೆ ತೂತ ತೆಗಿಬೇಕು ಡಬ್ಬನಲ್ಲೇ, ಆಮೇಲೆ 10 ಕೆಜಿ ಉಸುಕು, ಸಣ್ಣ ಉಸುಕು, ಆಮೇಲೆ 1 ಕೆಜಿ ಚಿಯಾ ಬೀಜ ನಾವು ಕೊಟ್ಟಂಥ ಬೀಜ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬಾಟ್ಲಿಯಲ್ಲಿ ತೆಗೆದುಕೊಂಡು ಆ ಸಾಲೇನು ಬಿಟ್ಟಿರ್ತಾರೆ ಸಾಲಿನಲ್ಲಿ ರಂಗೋಲಿ ಬಿಟ್ಟಂಗೆ ಬಿಟ್ಕೋತೋಗ್ಬೇಕು, ಮೇಲೆ ಬೀಳಬೇಕು. ಇದೇ ಒಂದೇ ಕಂಡೀಷನ್. ಇದನ್ನು ಯಾರು ರೈತರು ಪಕ್ಕ ಮಾಡ್ತಾರೋ 4-5 ದಿವಸದಲ್ಲಿ ಬೀಜಗಳು ಜರ್ಮಿನೇಷನ್ ಆಗ್ತವೆ, ಆಮೇಲೆ ಬಹಳಷ್ಟು ಎಲ್ಲ ಬೀಜಗಳು ಹುಟ್ಟುತ್ತವೆ. ಅವತ್ತು ಹುಟ್ಟಿದ ನಂತರ ಏನು ಮಾಡಬೇಕು ರೈತರು ಸುಮಾರು ಒಂದು 15-20 ದಿವಸ ಆದ ಕೂಡಲೇ ಎಲ್ಲಿ ದಟ್ಟವಾಗಿ ಬಿತ್ತಿರ್ತದೋ ಅಲ್ಲಿ ಸಸಿಗಳನ್ನು ಕಿತ್ತು ಬೇರೆ ಕಡೆ ಹಚ್ಚುವಂಥ ವ್ಯವಸ್ಥೆ ಮಾಡ್ಕೋಬೇಕು. ಅವಾಗ 1/2 ಎಕರೆ ಮತ್ತು 1 ಎಕರೆ ಆಗ್ತದೆ ಅವ್ರಿಗೆ. ಹಿಂಗೆ ಇದನ್ನು ಬಿತ್ತು ವಿಧಾನ ಈ ಥರ ಮಾಡಿದರೆ ಭಾಳ ಒಳ್ಳೆಯದು.
0: ರಸಗೊಬ್ಬರಗಳ ಬಗ್ಗೆ ಸ್ವಲ್ಪ ತಿಳಿಸ್ಬೋದು
1: ಸರ್. ಇಲ್ಲಿ ರಸಗೊಬ್ಬರಗಳಂತ ಹೇಳಿದ್ರೆ ನಾವು ಯಾವುದೂ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೇ ಮಾಡೋದು ಒಳ್ಳೆಯದಂತ ನಾವು ಹೇಳ್ತೀವಿ. ಹಾಗಾಗಿ ಇಲ್ಲಿ ಏನು ಮಾಡ್ಬೇಕು ರೈತರು ಅಂತಿದ್ರೆ ಕೊಟ್ಟಿಗೆ ಗೊಬ್ಬರ ಸುಮಾರು 8-10 ಟನ್ ಚೆನ್ನಾಗಿ ಕಳ್ತಿದ್ದಿರ್ಬೇಕು, ಕೊಳ್ತಿದ್ದಲ್ಲ ಕಳ್ತಿದ್ದು ಚೆನ್ನಾಗಿರುವಂಥ ಡಿಕಂಪೋಸ್ ಆಗಿರುವಂಥ ಕೊಟ್ಟಿಗೆ ಗೊಬ್ಬರನ 1 ಎಕರೆಗೆ ಸುಮಾರು 8-10 ಟನ್ ಹಾಕಿಬಿಟ್ಟು ಇದಕ್ಕೆ ಏನು ಮಾಡ್ಬೇಕು ಅಂತಿದ್ರೆ ಈ ಬೀಜ ನಾವು ಹೆಂಗೆ ಕೊಟ್ಟಿರ್ತೀವಲ್ಲ ಅದನ್ನು ಬಿತ್ಕೋತಿದ್ರೆ ಭಾಳ ಒಳ್ಳೆ ಸರ್. ಇದಕ್ಕೇನು ಅಂಥ ಬೇರೆ ಯಾವುದೇ ರಸಗೊಬ್ಬರಗಳ ಅವಶ್ಯಕತೆ ಇರುವುದಿಲ್ಲ. ಯಾಕಂದರೆ ಇದು ಎಕ್ಸ್ಪೋರ್ಟ್ ಆಗೋದ್ರಿಂದ ನಮ್ಗೆ ಯಾವುದೇ ರಾಸಾಯನಿಕ ಅಂಶವಾಗಲಿ ಅಥವಾ ರಾಸಾಯನಿಕ ಪೆಸ್ಟಿಸೈಡ್ ಆಗಲಿ ನಾವು ಯೂಸ್ ಮಾಡಲಿಕ್ಕೆ ರೈತರಿಗೆ ಹೇಳಲ್ಲ. ಹಾಗಾಗಿ ರೈತರು ಅಗದಿ ಕಡಿಮೆ ಖರ್ಚಿನಲ್ಲಿ ಬೆಳೆಯುವಂಥ ಇದೊಂದು ಬೆಳೆ ಅಂತ ಹೇಳ್ಬೋದು.
0: ಸ್ನೇಹಿತರೆ, ಚಿಯಾ ಸೀಡ್ಸ್, ಚಿಯಾ ಬೀಜಗಳು ಕುರಿತು KLE ಕೃಷಿ ಮಿತ್ರ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಹಂಚಿಕೊಳ್ಳುತ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ, ICAR KLE ಕೃಷಿ ವಿಜ್ಞಾನ ಕೇಂದ್ರ ಹಿರಿಯ ವಿಜ್ಞಾನಿಗಳು ಹಾಗೂ ವಿಷಯ ತಜ್ಞರಾದ ಡಾಕ್ಟರ್ SS ಹಿರೇಮಠ್ ಅವರು. ಡಾಕ್ಟರ್ ಸರ್, ಈಗ ಸಸ್ಯ ತೆಳು ಮಾಡುವಿಕೆ ಬಗ್ಗೆ ಸ್ವಲ್ಪ ತಿಳಿಸಿ
1: ಸರ್. ಈಗಾಗಲೇ ನಾ ಹೇಳಿದಂಗೆ ಈ ಬೀಜಗಳು ಬಹಳಷ್ಟು ಚಿಕ್ಕದಿರೋದ್ರಿಂದ ನಾವು ಕೊಟ್ಟಂಥ ಬೀಜ ಏನಾಗ್ತದೆ ಅಂತಿದ್ರೆ ಎಲ್ಲ ಹುಟ್ಟಿದ್ವು ಅಂತಿದ್ರೆ ಸುಮಾರು ದಟ್ಟ ಆಗುವಂಥ ಸಾಧ್ಯತೆ ಇರ್ತದೆ. ಅಂದರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸಾಮಾನ್ಯವಾಗಿ ಏನಾಗುತ್ತೆ ಡಿಸ್ಟೆನ್ಸ್ ಕಡಿಮೆ ಆಗಿಬಿಟ್ಟು ಒಂದು ಆಹಾರದಲ್ಲಿ ಕಾಂಪಿಟೇಷನ್ ಆಗ್ತದೆ. ಓಕೆ ಓಕೆ, ಹಾಗಾಗಿ ನಾವು ಏನು ಹೇಳ್ತೀವಿ ಅಂದರೆ ತಿಳು ಮಾಡ್ಬೇಕಂತ ಹೇಳ್ತೀವಿ. ಅಂದರೆ ರೈತರು ಸಾಮಾನ್ಯವಾಗಿ ಅದನ್ನು ಮಾಡ್ತಿರ್ತಾರೆ ಯೂಶ್ವಲಿ. ಅಲ್ಲಿ ಏನು ಮಾಡ್ಬೇಕಂತ ಹೇಳಿದ್ರೆ ಗೇನಿಗೆ ಒಂದು ಅಥವಾ ಚೋಟಿಗೆ ಒಂದು ಗಿಡ ಇಡುವಂಗೆ ಉಳ್ಕಿದ ಬೀಜಗಳನ್ನ ಸಸಿಗಳನ್ನ ಕಿತ್ತು ಬೇರೆ ಕಡೆ ಹಚ್ಚಿದ್ದೆ. ಆದರೆ ಒಂದು ಸಮನಾದ ನಮ್ಗೆ 1 ಎಕರೆಗೆ ಎಷ್ಟು ಬೆಳೆ ಬೇಕು ಅಥವಾ ಎಷ್ಟು ಸಸಿಗಳು ಬೇಕು ಅಷ್ಟು ಕುಂಡು ಕುತ್ತಂಗೆ ಆಗ್ತದೆ ಸರ್. ಇದೇ ತಿಳುವಿಕೆ ಮಾಡಬೇಕಂದ್ರೆ
0: ಅಂತರ ಬೇಸಾಯದ ಬಗ್ಗೆ ಸ್ವಲ್ಪ ತಿಳಿಸಿ
1: ಸರ್. ಇದರಲ್ಲಿ ಅಂತರ ಬೇಸಾಯ ಅಂತ ಹೇಳಿದ್ರೆ ನಾವು ಬೀಜ ಹುಟ್ಟಿದ 30 ಅಥವಾ 40 ದಿವಸ ನಂತರ ಒಂದು ಎಡಿಕುಂಟಿ ಹೊಡೆದ್ರಂದ್ರೆ ಮಣ್ಣು ಎರಡೂ ಕಡೆ ಏರಿದಂತಾಗ್ತದೆ ಮತ್ತು ಕಳೆಗಳ ಬಾಧೆನೂ ಸ್ವಲ್ಪ ಕಡಿಮೆ ಆಗ್ತದೆ. ಹಂಗಾಗಿ ರೈತರು ಎಡಿಕುಂಟಿ ಯೂಸ್ ಮಾಡಿಕೊಂಡು 30 ಸೆಂಟಿಮೀಟ್ರ್ ಅಥವಾ 45 ಸೆಂಟಿಮೀಟ್ರ್ ಎಡಿಕುಂಟಿ ಇರ್ತದೆ ಅವ್ರ ಕಡೆ, ಅದನ್ನು ಯೂಸ್ ಮಾಡಿ ಅಂತರ ಬೆಳೆಯನ್ನು ಮಾಡ್ಬೋದು. ಬುಡಕ್ಕೆ ಮಣ್ಣು ಏರಿಸಂಗೆ ಆಗ್ತದೆ, ಹಂಗಾಗಿ ಸಪೋರ್ಟ್ ಸಿಗ್ತದೆ ಸರ್.
0: ಆಮೇಲೆ ಕಳೆಗಳ ನಿಯಂತ್ರಣ ಅದ್ರ ಬಗ್ಗೆನೂ ಸ್ವಲ್ಪ ತಿಳಿಸಿ.
1: ಹಾಂ ಸರ್, ಕಳೆಗಳ ನಿಯಂತ್ರಣ ಅಂತ ಬಂದಾಗ ಯಾವುದೇ ಒಂದು ನಾವು ಬೆಳೆ ಬೆಳೆದಾಗ ಕಳೆಗಳು ಬರೋದು ಸಹಜವಾಗಿ ಪ್ರಕೃತಿಯಲ್ಲಿ ಬಂದೇ ಬರುತ್ತೆ. ರೈತರು ಯೂಸ್ವಲಿ ಏನು ಮಾಡ್ತಾರೆ, ಹಳ್ಳಿಯಲ್ಲಿ ಈ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಅಂದರೆ ಕಾರ್ಮಿಕರ ಕೊರತೆ ಇರೋದ್ರಿಂದ ರೈತರು ಏನು ಮಾಡ್ತಾರೆ ಅಂದರೆ ಈ ವಿಡಿ ಸೈಡ್ ಅಂತ ಏನು ಹೇಳ್ತೀವಿ, ಹರ್ಬಿ ಸೈಡ್ ಅಂತ ಹೇಳ್ತೀವಿ, ಕಳೆನಾಶಕಗಳ ಮೊರೆ ಹೋಗ್ತಾರೆ. ಆದರೆ ಈ ಬೆಳೆಯಲ್ಲಿ ಮಾತ್ರ ನಾವು ಯಾವುದೇ ರೀತಿ ಕಳೆನಾಶಕವನ್ನು ಉಪಯೋಗ ಮಾಡಲಿಕ್ಕೆ ವರ್ಜಿರ್ತದೆ, ಅಂದರೆ ಉಪಯೋಗ ಮಾಡಬಾರ್ದು. ಇಲ್ಲಿ ಕೈಯಿಂದನೇ ತೆಗಿಬೇಕು ಅಥವಾ ಎಡಿಕುಂಟೆಯಿಂದ ಕಳೆಗಳನ್ನು ತೆಗಿಬೇಕು. ಸುಮಾರು 40 ದಿವಸ ಆದ ಕೂಡಲೇ ಈ ಬೆಳೆ ಚೆನ್ನಾಗಿ ಬಂದರೆ ಮುಂದೆ ಬಿಸಿಲಿನ ಕಿರಣ ಭೂಮಿಗೆ ತಾಗದೇ ಇರೋದ್ರಿಂದ ಕಳೆಗಳು ಹುಟ್ಟುವುದಿಲ್ಲ. ಹಾಗಾಗಿ 1 ಅಥವಾ 2 ಕಳೆಗಳನ್ನ ಕೈಲೇ ಅಥವಾ ಎಡಿಕುಂಟೆ ಹೊಡೆದು ತೆಗೆಯೋದು ಭಾಳ ಒಳ್ಳೆಯದು.
0: ನೀರಿನ ನಿರ್ವಹಣೆ ಕುರಿತು ಸ್ವಲ್ಪ ತಿಳಿಸಿ.
1: ಹಾಂ ಸರ್, ಈ ಬೆಳೆಯೊಳಗೆ ಭಾಳ ಇಂಪಾರ್ಟೆಂಟ್ ಏನೊಂದು ಮಹತ್ವದ ಏನಪ್ಪ ಅಂತಂದ್ರೆ ನೀರು ಅತಿ ಕಡಿಮೆ ಬೇಕಾಗ್ತದೆ. ಕಡಿಮೆ ನೀರು ಈಗ ಹೆಂಗೆ ಕಬ್ಬಿಗೆ ಭತ್ತಕ್ಕೆ ಅಷ್ಟು ನೀರು ಬೇಕಾಗ್ತದೆ, ಹಂಗೆ ಇದಕ್ಕೆ ನೀರು ಬೇಕಾಗೋದಿಲ್ಲ ಭಾಳ. ನಾವು ಅದಕ್ಕೆ ಇಲ್ಲಿ ಏನು ಹೇಳ್ತಿದ್ವಿ ರೈತರಿಗೆ ಅಂತಿದ್ರೆ ಹರಿ ನೀರು ಬೇಡ, ಡ್ರಿಪ್ಪು ಅಥವಾ ಸ್ಪ್ರಿಂಕ್ಲರು ಅಥವಾ ರೇನ್ ಪೈಪ್ ಇತ್ತಂದ್ರೆ ಭಾಳ ಒಳ್ಳೆಯದು. ಯಾಕಂತ ಹೇಳಿದ್ರೆ ಅದಕ್ಕೆ ಯಾವಾಗ ನೀರು ಬೇಕಾಗುವಷ್ಟೇ ಕೊಟ್ಟಂಗೆ ಆಗ್ತದೆ. ಆಮೇಲೆ ನೀರು ಕಡಿಮೆ ಇದ್ರೂ ಸಹಿತ 1 ಇಂಚು ಅಥವಾ 1/2 ಇಂಚು ನೀರು ಇದ್ದವರು ಸಹಿತ 1 ಎಕರೆ 2 ಎಕರೆ ಚೀಯಾಗಳನ್ನ ಬೆಳೆಯಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಹರಿ ನೀರು ಹಾಸಿದಾಗ ನಾವು ಬಿತ್ತಂಥ ಬೀಜು ಹರ್ಕೊಂಡು ಬೇರೆ ಕಡೆ ಹೋಗಿ ನಿಂದಿರ್ತದೆ ಸರ್. ಹಾಗಾಗಿ ಅದಕ್ಕೆ ನಾವು ಏನು ಹೇಳ್ತೀವಿ, ಡ್ರಿಪ್ಪು ಅಥವಾ ಸ್ಪ್ರಿಂಕ್ಲರು ಭಾಳ ಒಳ್ಳೆಯದು. ಇದನ್ನು ಮೈಸೂರಲ್ಲಿ ಆಲ್ರೆಡಿ ರೈತರು ಮಾಡ್ತಾಯಿದ್ದಾರೆ, ಸ್ಪ್ರಿಂಕ್ಲರ್ ಹೆಚ್ಚು ಮಾಡ್ತಾಯಿದ್ದಾರೆ ಅಲ್ಲಿ. ಅಲ್ಲಿ ಜನ ಭಾಳಷ್ಟು 6-7 ಕ್ವಿಂಟಲ್ ತೆಗಿತಾರೆ ಸರ್ ಮೈಸೂರಲ್ಲಿ.
0: ಅಂಥ ಸಂದರ್ಭದಲ್ಲಿ ಸಸ್ಯ ಸಂಸ್ಕರಣೆ ಬಗ್ಗೆ ಸ್ವಲ್ಪ ತಿಳಿಸಿ.
1: ಸಸ್ಯ ಸಂರಕ್ಷಣೆ ಅಂತ ಬಂದಾಗ ಸರ್ ನಾವು ಬೇರೆ ಬೆಳೆ ಹೋಲಿಸಿದಾಗ ಏನಾಗ್ತಾ ಇದೆ, ಕಳೆದ ನಾವು ಸುಮಾರು 20-30 ವರ್ಷದಿಂದ ರೈತರು ಬೇರೆ ಬೇರೆ ಏನು ಬೆಳೆ ಬೆಳೀತಾಯಿದ್ದಾರೆ, ಕಡಲೆ ಇರ್ಬೋದು, ಕಬ್ಬು, ಸೋಯಾಬೀನು ಯಥೇಚ್ಛವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳೀತಾಯಿದ್ದಾರೆ. ಇವು ಕಳೆದ 20 ವರ್ಷದಿಂದ ಬೆಳೆದ್ರಿಂದ ಇವಕ್ಕೆ ಪೀಡೆ ಮತ್ತು ರೋಗಗಳು ಭಾಳಷ್ಟು ಬರ್ತಾಯಿದ್ದಾರೆ. ರೈತರು ಎಷ್ಟು ಖರ್ಚು ಮಾಡ್ತಾರೆ ಅಂದರೆ 1 ಎಕರೆಗೆ ಇಲ್ಲ ಅಂದರೆ 10-15 ಸಾವಿರ ರೂಪಾಯಿ ಬರೀ ಪೆಸ್ಟಿಸೈಡ್ ಯೂಸ್ ಮಾಡ್ತಾರೆ. ಆದರೆ ಇದೊಂದು ಬೆಳೆ ನಮಗೆ ವರದಾನ ಅಂತ ಹೇಳ್ಬೋದು. ಇದಕ್ಕೆ ಯಾವುದೇ ರೋಗ ಕೀಡೆ ಇಲ್ಲಿವರೆಗೆ ಕಂಡು ಬಂದಿಲ್ಲ. ಇದಕ್ಕೆ ಯಾವುದೇ ಕೀಟನಾಶಕ ಆಗಲಿ ಅಥವಾ ಪಂಜಿ ಸಡತ್ತಿ ಏನು ಹೇಳ್ತೀವಿ ಶಿಲೀಂಧ್ರ ನಾಶಕವಾಗಲಿ ಸ್ಪ್ರೇ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ಇಲ್ಲಿ ಖರ್ಚು ರೈತರಿಗೆ ಕಡಿಮೆ ಬರ್ತದೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ನಿಮಗೆ ಇಲ್ಲಿ ಹೇಳಬೇಕಾಗಿದ್ದು ಏನಪ್ಪ ಅಂತ ಹೇಳಿದ್ರೆ ಬೇರೆ ಆಡು ಎಮ್ಮಿ ಅಥವಾ ಮಂಗ್ಯಾನ ಕಾಟಿರ್ತದೆ ಮಂಗಗಳ ಕಾಟಿರ್ತದೆ ಅವು ಯಾವ ಇದನ್ನು ತಿನ್ನೋದಿಲ್ಲ. ಹಾಗಾಗಿ ಆಮೇಲೆ ಯಾರೂ ತುಡು ಮಾಡ್ಕೊಂಡು ಹೋಗೋದಿಲ್ಲ. ಅದು ಇದು ಭಾಳಷ್ಟು ರೈತರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಒಂದು ಗೊಬ್ಬರ ಹಾಕೋದಿಲ್ಲ, ಎರಡನೇದ್ದು ಪೆಸ್ಟಿಸೈಡ್ ಸ್ಪ್ರೇ ಇಲ್ಲ, ಮೂರನೇದ್ದು ಆಡು ಮತ್ತು ಕುರಿ ತಿನ್ನಂಗಿಲ್ಲ, ಆಮೇಲೆ ಯಾರು ಕಳು ಮಾಡ್ಕೊಂಡು. ಹಾಗಾಗಿ ಇದು ರೈತರಿಗೆ ಭಾಳಷ್ಟು ಇವು ಲಾಭಗಳು ಭಾಳಷ್ಟು ಅದಾವೆ ಈ ಚಿಯಾ ಬೆಳೆ ಅಂತ.
0: ಸ್ನೇಹಿತರೆ, ಚಿಯಾ ಬೀಜದ ಕುರಿತು KLE ಕೃಷಿ ಮಿತ್ರ ಕಾರ್ಯಕ್ರಮ ಇದು. ಈ ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ, ICAR KLE ಕೃಷಿ ವಿಜ್ಞಾನ ಕೇಂದ್ರ ಹಿರಿಯ ವಿಜ್ಞಾನಿಗಳು ಹಾಗೂ ವಿಷಯ ತಜ್ಞರಾದ ಡಾಕ್ಟರ್ SS ಹಿರೇಮಠ ಅವರು. ಸರ್, ಈಗ ಈ ಚಿಯಾ ಬೀಜವನ್ನು ಉಪಯೋಗಿಸುವ ವಿಧಾನದ ಕುರಿತು ಸ್ವಲ್ಪ ತಿಳಿಸಿ.
1: ಸರ್, ಇದನ್ನು ಚಿಯಾ ಬೀಜ ಉಪಯೋಗಿಸಿದ ಮೊದಲ ನಾನು ಇದು ಇಳುವರಿ ಎಷ್ಟು ಬರುತ್ತೆ ಅನ್ನೋದು ಹೇಳ್ತೀನಿ.
0: ಖಂಡಿತ,
1: ನಮಗೆ ಇಲ್ಲಿ ಇಳುವರಿ ಸುಮಾರು ನಾವು ನೋಡಿದಂಗೆ 1 ಎಕರೆಗೆ 5-6 ಕ್ವಿಂಟಲ್ ಇದ್ರ ಕೆಪಾಸಿಟಿ. ಈಗ ನಾವು ಕಬ್ಬು ಹೇಳ್ತೀವಿ 200 ಟನ್ ಬರ್ತದೆ 1 ಎಕರೆಗೆ ಅಂತ ಹೇಳ್ತೀವಿ, ತೆಗೆದವ್ರು ಅದಾರ ಆಮೇಲೆ 30 ಟನ್ ತೆಗೆದವ್ರು ಅದಾರ. ಹಂಗೆ ಇಲ್ಲಿ ಚಿಯಾದಲ್ಲಿ ಸಹಿತ ಇದ್ರ ಸಾಮರ್ಥ್ಯ ಎಷ್ಟಾಯ್ತು, 1 ಎಕರೆಗೆ 6 ಕ್ವಿಂಟಲ್ ಬರಬೇಕು. ಆದರೆ ನಾವು ಕಳೆದ ವರ್ಷ ನಾವು ನೋಡಿದಾಗ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 3-4 ತೆಗೆದವ್ರಿದ್ದಾರೆ. ಆಮೇಲೆ ಸೌದತ್ತಿ ಭಾಗದ ಕೆಲವೊಬ್ಬ ಒಬ್ಬ ರೈತ ಇದ್ದಾನೆ ಮಂಜುನಾಥ್ ಕಾರ್ಯ ಅಂತೇಳಿ, ಅವರು ಕಳೆದ 8 ವರ್ಷದಿಂದ ಬೆಳೀತಾ ಇದ್ದಾರೆ. ಅವರು ಲಾಸ್ಟ್ ಟೈಮ್ ನಮ್ಮಲ್ಲಿ ಒಂದು 23 ಕ್ವಿಂಟಲ್ ಕೊಟ್ಟಿದ್ದಾರೆ ಅವರು 4 ಎಕರೆಗೆ. ಸೊ 418,000 ರೂಪಾಯಿ ಅವರು ತೆಗೆದುಕೊಂಡು ಹೋಗಿದ್ದಾರೆ. ಹಾಗಾಗಿ ಇದರದ್ದು ಭಾಳಷ್ಟು ಲಾಭ ಅಂದರೆ ಆದಾಯದ ನೋಡಿದಾಗ ಈ ಚಿಯಾ ಬೆಳೆದು ಒಂದು ಭಾಳಷ್ಟು ಲಾಭ ಇದೆ. ಅದಕ್ಕೆ ರೈತರು ಇದನ್ನು ಬೆಳೀಲಿಕ್ಕೆ ಮನಸ್ಸು ಮಾಡಬೇಕು. ನಾವು ಇದನ್ನು ಯಾಕೆ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಮಾಡ್ತಾಯಿದ್ದೀವಿ ಅಂತಿದ್ರೆ, ನಮ್ಮ ನಿಮಗೆ ಗೊತ್ತಿರೋ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಪ್ರಭಾಕರ್ ಕೋರಿ ಅವರ ಒಂದು ಕನಸು ಏನಪ್ಪ ಅಂತಿದ್ರೆ, ಬೆಳಗಾವಿ ಜಿಲ್ಲೆಯಲ್ಲಿ ರೈತರಿಗೆ ಒಂದು ಏನಾದರೂ ಲಾಭ ಆಗಬೇಕು ಅಂತೇಳಿ ಕೃಷಿ ವಿಜ್ಞಾನ ಕೇಂದ್ರ ತೊಗೊಂಬಂದರು.
0: ನಿಜ,
1: ಹಾಗಾಗಿ ನಾವು ಅವ್ರಿಗೆ ಹೇಳ್ಕೊಟ್ಟು ಹೋಗ್ಬೇಕಂತೇಳಿ ರೈತರಿಗೆ ಆದಾಯ ಹೆಚ್ಚು ಮಾಡಿಸಲು ಮುಂದೆ ಈ ಚಿಯಾ ಬೀಜವನ್ನು ರೈತರಿಗೆ ಸಹಿತ ಬೆಳಿಲಿಕ್ಕೆ ನಾವು ಪ್ರೋತ್ಸಾಹ ಮಾಡ್ತಾಯಿದ್ದೀವಿ. ಅಂದರೆ ಇದರಿಂದ ಏನಾಗ್ತತಿ, ನಾವು ಮೈಸೂರಲ್ಲಿ ನೋಡಿದಾಗ ರೈತರನ್ನು ಸಹಿತ ನಾನು ಮೈಸೂರಿಗೆ ಕರ್ಕೊಂಡು ಹೋಗಿದ್ದೆ ಸರ್, ಒಂದು 10 ಜನ ರೈತರನ್ನ ಅಲ್ಲಿ ಯಾವ ಥರ ಬೆಳೀತಾರೆ, ಯಾವ ಥರ ಕಟಾವು ಮಾಡ್ತಾರೆ ಮತ್ತು ಅವ್ರ ಸಂಸ್ಕರಣೆ ಯಾವ ರೀತಿ ಮಾಡ್ತಾರೆ, ಮಾರ್ಕೆಟಿಂಗ್ ಏನಿದೆ ನೋಡ್ಲಿಕ್ಕೆ ಸಹಿತ ಇಲ್ಲಿ ಭಾಗದಿಂದ ರೈತನ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಮೈಸೂರಿಗೆ. ಹಾಗಾಗಿ ಇದನ್ನು ರೈತರು ಯಥೇಚ್ಛವಾಗಿ ಬೆಳೆದ ಇದನ್ನು ಲಾಭ ತೊಗೋಬೇಕು. ಯಾಕಂತ ಹೇಳಿದ್ರೆ ಇದು ಬರೀ 3.5 ತಿಂಗಳ ಬೆಳೆಯಲ್ಲಿ ಬರುವಂಥದ್ದು ಬೆಳೆ. ಹಾಗಾಗಿ ಭಾಳಷ್ಟು ಕಬ್ಬಿಗೆ ನಾವು ಹೋಲಿಸಿ ನೋಡಿದಾಗ ಅಥವಾ ಇನ್ನಿತರ ತರಕಾರಿಗಳಿಗೆ ಹೋಲಿಸಿ ನೋಡಿದಾಗ ಖರ್ಚು ಬಹಳಷ್ಟು ಕಡಿಮೆ ಇದೆ, ಆದಾಯ ಜಾಸ್ತಿ ಇದೆ. ಹಾಗಾಗಿ ಇದನ್ನು ಬೆಳಿಲಿಕ್ಕೆ ರೈತರು ಮನಸ್ಸು ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಯಾಕಂತ ಹೇಳಿದ್ರೆ, ಆದರೆ ರೈತರಿಗೆ ಒಂದು ಗೊಂದಲ, ಇದನ್ನು ಯಾರು ತಗೋತಾರೆ? ಹಾಂ, ಎಲ್ಲ ಈಗಾಗಲೇ ಕಳೆದ ಸುಮಾರು ನಾವು 10 ವರ್ಷದಿಂದ ನೋಡ್ತಾ ಇದ್ದೀವಿ, ಕೃಷಿಯಲ್ಲಿ ಪ್ರಾಬ್ಲಮ್ ಏನಪ್ಪ ಅಂತಿದ್ರೆ ಒಂದು ಮಾರುಕಟ್ಟೆ. ನಾವು ಯಾವಾಗ ಸಡನ್ನಾಗಿ ಬೆಳಿತೀವಿ, ಸೋಯಾಬೀನ್ ಬೆಳಿತೀವಿ, ಕಾಯಿಪಲ್ಲೆ ಬೆಳಿತೀವಿ, ಮಾರುಕಟ್ಟೆ ಒಮ್ಮೆ ಕುಸಿತಕ್ಕೆ ಕಾಣಿಸ್ತದೆ. ಅಂದರೆ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಬೈಬ್ಯಾಕ್ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ ರೈತರಿಗೆ. ಒಂದು ಇದರ ಯಾವ ರೀತಿ ಮಾರುಕಟ್ಟೆ ಅಂದರೆ ಅಗ್ರಿಮೆಂಟ್ ಅಂತ ಹೇಳ್ತೀವಿ ನಾವು, ಅಂದರೆ ಒಪ್ಪಂದ ಕೃಷಿ ಅಂತೀವಿ, ಒಪ್ಪಂದ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಹೇಳ್ತೀವಿ. ಭಾಳಷ್ಟು ಬೆಳೆಯಲ್ಲಿ ಮಾಡಿದ್ದಾರೆ, ಕೆಲವೊಂದು ಕಡೆ ಸಕ್ಸಸ್ ಆಗಿದೆ, ಕೆಲವೊಂದು ಕಡೆ ಫೇಲ್ ಆಗಿದ್ದಾವೆ. ಆದರೆ ನಾವು ಈ ಸಂದರ್ಭದಲ್ಲಿ ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ ಮತ್ತು ಪಾಲ್ ಟ್ರೇಡಿಂಗ್ ಕಂಪ್ನಿ ಅಂತೇಳಿ ಒಂದು MOU ಮಾಡ್ಕೊಂಡ್ಬಿಟ್ಟು ಅವರೇ ತಿರುಗಿ ತೊಗೋಬೇಕು ಅನ್ನೋದಂಥದ್ದು ಒಂದು ಗುರಿ ಇಟ್ಕೊಂಡು ರೈತರಿಗೆ ಈ ಒಂದು ಕಾರ್ಯಕ್ರಮವನ್ನು ಹಾಕ್ತಾ ಇದ್ದೀವಿ, ಈ ಒಂದು ಚಿಯಾ ಬೆಳೆದು. ಹಾಗಾಗಿ ಇದನ್ನು ಬೆಳೆದ್ರೆ ಭಾಳ ಒಳ್ಳೇದಾಗ್ತದೆ ಅಂತ ಹೇಳಿ ನಾನು ಕೇಳ್ಕೊತೇನೆ ಈ ಸಂದರ್ಭದಲ್ಲಿ. ಇನ್ನು ಇದನ್ನು ನೀವು ಇದ್ರ ಉಪಯೋಗ ಯಾವ ರೀತಿ ಮಾಡ್ಬೇಕಂತ ಕೇಳಿದ್ರೆ, ಒಂದು ಇದನ್ನು ರಾತ್ರಿ ನಾವು ಚಿಯಾ ಬೀಜವನ್ನ 1 ಚಮಚ ನೆನೆ ಇಟ್ಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಗೋದ್ರಿಂದ ಭಾಳಷ್ಟು ಲಾಭಗಳ ಇದನ್ನು ನಾವು ಕಾಣ್ಕೋಬೋದು. ಆಮೇಲೆ ಚಿಯಾ ಪುಡ್ಡಿಂಗ್ ಅಂತ ಹೇಳ್ತೀವಿ, ಆಮೇಲೆ ಓಟ್ಸ್ ಮಾಡ್ಬೋದು, ಆಮೇಲೆ ಸಲಾದ್ಗಳಲ್ಲಿಯೂ ಸಹಿತ ಉಪಯೋಗ ಮಾಡ್ಬೋದು, ಜಾಮ್ಗಳಲ್ಲಿ ಮಾಡ್ಬೋದು. ಆಮೇಲೆ ಚಿಯಾ ಮೊಳಕೆ ಬರೀ ಸಹಿತ ಮೈಕ್ರೋಗ್ರೇನ್ಸ್ ಅಂತ ಹೇಳ್ತೀವಿ, ಹಂಗೆ ಮಾಡಿ ತಿನ್ಬೋದು. ಆಮೇಲೆ ಈಗ ಇತ್ತೀಚೆಗೆ ನಾವು ನೋಡ್ಬೋದು, ಇದರಲ್ಲಿ ಕೊಡ್ತಾ ಇರ್ತಾರೆ ಮದುವೆ ಸಮಾರಂಭದಲ್ಲಿಯೂ ಸಹಿತ ಸರ್ಬತ್ದಲ್ಲಿ ಹಾಕಿದ್ದನ್ನು ಕೊಡ್ತಾಯಿದ್ದಾರೆ. ಆಮೇಲೆ ಚಿಯಾ ಬಿಸ್ಕಿಟ್ ಅಂತ ಬರ್ತಾ ಇದ್ದಾವೆ. ಆಮೇಲೆ ತಾವು ನೋಡಿರ್ಬೋದು ಇದರಲ್ಲಿ ರಿಲಯನ್ಸು ಮತ್ತು ಮಾರ್ಕೆಟ್ನಲ್ಲಿ ಡಿಮಾರ್ಟ್ನಲ್ಲಿ ಸಣ್ಣ ಸಣ್ಣ ಪ್ಯಾಕೆಟ್ ಮಾಡಿರ್ತಾರೆ ಸರ್, ಇಷ್ಟೇ 200 ಗ್ರಾಮು 100 ಗ್ರಾಮು, ಸಾಕಷ್ಟು ಕಲರ್ಫುಲ್ ಇರ್ತದೆ, ಅದಕ್ಕೆ 400 ರೂಪಾಯಿ 500 ರೂಪಾಯಿ ಮಾರ್ತಾರೆ. ಸೊ ಅಷ್ಟೊಂದು ಡಿಮಾಂಡ್ ಇದೆ ಈ ಬೆಳೆ ಚಿಯಾ ಬೆಳೆಗೆ. ಹಾಗಾಗಿ ಈ ಒಂದು ಭಾಳಷ್ಟು ಇದಕ್ಕೆ ಎಣ್ಣೆ ಬೆಳೆ ಮತ್ತು ಇದಕ್ಕೆ ಹೃದಯ ರೋಗಕ್ಕೆ ಭಾಳ ಒಳ್ಳೇದು ಸರ್, ಹೃದಯ ರೋಗಕ್ಕೆ ಆಗಲಿ ಬಿ ಪಿ ಕಾಯಿಲೆ ಇರ್ಬೋದು ಅವಕ್ಕೆಲ್ಲ ಭಾಳಷ್ಟು ಒಳ್ಳೆಯದೇ ಬೆಳೆ ಇರೋದ್ರಿಂದ ಇದನ್ನು ಯಥೇಚ್ಛವಾಗಿ ರೈತರು ಬೆಳಿಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ.
0: ಸರ್, ಪ್ರಾರಂಭದಲ್ಲಿ ತಾವು ಲಾಭಗಳ ಬಗ್ಗೆನೂ ಹೇಳಿದ್ರಿ, ಅಂತ ಸಂದರ್ಭದಲ್ಲಿ ಈಗ ಚಿಯಾ ಬೀಜದಿಂದ ತಯಾರಿಸುವ ಮೌಲ್ಯವರ್ಧಿ ಉತ್ಪನ್ನಗಳ ಬಗ್ಗೆ ಸ್ವಲ್ಪ ತಿಳಿಸ್ಬೋದು?
1: ಹಾಂ ಸರ್, ಎಸ್, ಮೌಲ್ಯವರ್ಧಿತ ಉತ್ಪನ್ನಗಳಂದ್ರೆ ಸರ್ ಪುಡ್ಡಿಂಗ್ ಅಂತ ಮಾಡ್ತಾರೆ ಸರ್, ಚಾಕ್ಲೇಟ್ ಅಂತ ಮಾಡ್ತಾರೆ, ಆಮೇಲೆ ಐಸ್ ಕ್ರೀಮ್ದಲ್ಲಿ ಮಾಡ್ಬೋದು, ಆಮೇಲೆ ಚಿಯಾ ಎಣ್ಣೆ ತಯಾರು ಮಾಡ್ತಾಯಿದ್ದಾರೆ, ಚಿಯಾ ಫಲೂದ ಅಂತ ಮಾಡ್ತಿದ್ದಾರೆ, ಸಾಕಷ್ಟು ಈಗಾಗಲೇ ಮಾರ್ಕೆಟಿಗೆ ಬಂದಿದ್ದಾವೆ ಸರ್, ಸಲಾಡ್ ಮಾಡ್ತಾಯಿದ್ದಾರೆ, ಈ ಎಲ್ಲ 10 ಹಲವಾರು ವಿಷಯಗಳನ್ನ ಅವರು ರೈತರು ಇದ್ರು ಮಾಡ್ತಾಯಿದ್ದಾರೆ ಸರ್.
0: ಸರಿ, ಈಗ ಚಿಯಾ ಕೃಷಿಯಲ್ಲಿ ರೈತರು ಸಾಮಾನ್ಯವಾಗಿ ಮಾಡುವ ತಪ್ಪುಗಳು ಯಾವುವು, ಅದ್ರ ಬಗ್ಗೆ ಸ್ವಲ್ಪ?
1: ಹಾಂ ಸರ್, ಇಲ್ಲಿ ರೈತರು ಯೂಶುವಲಿ ಚಿಯಾ ಬೆಳೆಯುವಾಗ ಅವ್ರಿಗೆ ತಪ್ಪು ಏನು ಮಾಡ್ತಾರೆ ಅಂದರೆ, ಒಂದೇದು ಬೀಜ ಭಾಳಷ್ಟು ಸಣ್ಣದಿರೋದ್ರಿಂದ ಅದನ್ನು ಎಷ್ಟು ಇಂಚ್ ನಾವು ಕೆಳಗೆ ಬಿತ್ತಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ.
0: ಎಸ್,
1: ಹಾಗಾಗಿ ರೈತರು ಏನು ಮಾಡ್ಬೇಕು, ನಾ ಈಗಾಗಲೇ ಹೇಳಿದಂಗೆ ಬಿತ್ತುಕಿತ್ತ ಪೂರ್ವದಲ್ಲಿ ಭಾಳಷ್ಟು ಕೆಳಗೆ ಹೋಗೋದೇನೆ, ಬೀಜ ಮೇಲೆ ಬಿದ್ದರೆ ಭಾಳ ಒಳ್ಳೆಯದು, ಇದು ಒಂದು ಭಾಳಷ್ಟು ರೈತರ ನೆನಪಿಡಬೇಕು. ಎರಡನೇ ಅಂಶ ಏನಪ್ಪ ಅಂತಿದ್ರೆ, ಯಾವುದೇ ಪೆಸ್ಟಿಸೈಡ್ ಆಗಲಿ ಅಥವಾ ಯಾವುದೇ ಗೊಬ್ಬರ ಆಗಲಿ ಇದಕ್ಕೆ ಬೇಕಾಗಿಲ್ಲ, ಹಾಕಿದರೆ ತಪ್ಪಲ್ಲ, ಬಟ್ ಎಷ್ಟು ಯೂಸ್ ಮಾಡದೇ ಇದ್ದರೆ ಭಾಳ ಒಳ್ಳೇದು, ಯಾಕಂತಂದರೆ ಅವ್ರಿಗೆ ಖರ್ಚು ಕಡಿಮೆ ಆಗುತ್ತೆ ಸರ್. ಇವೆರಡು ಅಂಶಗಳನ್ನ ಅವ್ರು ನೆನಪಿನಲ್ಲಿ ಇಟ್ಕೋಬೇಕು. ಆಮೇಲೆ ಕಳೆನಾಶಕಗಳ ಯೂಸ್ ಮಾಡಿದ್ದಂಥ ಪಂಪ್ ಇರ್ತದೆ, ಅದನ್ನೇ ಮತ್ತೆ ಸ್ಪ್ರೇ ಮಾಡಲಿಕ್ಕೆ ಉಪಯೋಗ ಮಾಡಬಾರ್ದು. ಕೆಲವೊಂದು ಟೈಮ್ಗೆ ಏನಾಗುತ್ತೆ, ಕಳೆನಾಶಕ ಯೂಸ್ ಮಾಡಿ ಒಂದು ಪಂಪ್ ಇಟ್ಟಿರ್ತಾರೆ, ಮತ್ತು ಅದರಲ್ಲೇ ತೊಗೊಂಡು ಮತ್ತೊಂದು ಸ್ಪ್ರೇ ಮಾಡ್ತಾರೆ, ಅಂಥ ಸಂದರ್ಭದಲ್ಲಿ ಬೆಳೆ ನಾಶ ಆಗುವಂಥ ಸಂದರ್ಭಗಳು ಭಾಳಷ್ಟು ನಾವು ನೋಡೀವಿ ಈಗಾಗಲೇ. ಹಾಗೆ ಅದು ಎರಡು ಅಂಶಗಳನ್ನ ಅವ್ರು ನೆನಪಿನಲ್ಲಿ ಇಟ್ಕೋಬೇಕು.
0: ಸರ್, ಉತ್ತಮ ಗುಣಮಟ್ಟದ ಚಿಯಾ ಬೀಜವನ್ನು ರೈತರು ಎಲ್ಲಿಂದ ಪಡೆಯಬಹುದು, ಅದರ ಬಗ್ಗೆ ತಿಳಿಸಿ.
1: ಸರ್, ನಾವು ಈಗಾಗಲೇ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನಾವು ಬೀಜಗಳನ್ನ ರೈತರಿಗೆ ಕೊಡ್ತಾ ಇದ್ದೀವಿ. ಅಂದರೆ ಕಂಪ್ನಿ ಲಾಸ್ಟ್ ಇಯರು ನಾವು ರೈತರಿಗೆ ಫ್ರೀ ಆಗಿ ಕೊಟ್ಟಿವಿ ಬೀಜ, ಅಂದರೆ ಡೆಮಾನ್ಸ್ಟ್ರೇಷನ್ ಅಂತ ಹೇಳಿಬಿಟ್ಟು. ಈ ವರ್ಷ ನಾವು ಏನು ಮಾಡ್ತೀವಿ, ಸುಮಾರು 500 ರಿಂದ 800 ರೂಪಾಯಿ ಪ್ರತಿ ಕೆಜಿ ಬೀಜಕ್ಕೆ, 1 ಎಕರೆ ಆಗುತ್ತೆ ಸರ್ 1 ಕೆಜಿ ಬೀಜಕ್ಕೆ, ನಾವು ಅದನ್ನು 800 ರೂಪಾಯಿ ತೊಗೊಂಡು ಅವ್ರಿಗೆ 1 ಕೆಜಿ ಬೀಜ ಕೊಡ್ತಾ ಇದ್ದೀವಿ. ಸರ್,
0: ಈಗ ಇಲಾಖೆ ಬಗ್ಗೆ ಮಾತನಾಡೋಣ. ವಿತ್ ರೆಸ್ಪೆಕ್ಟ್ ಟು ಚಿಯಾ ಕೃಷಿಗೆ ರೈತರಿಗೆ ತರಬೇತಿ ಮತ್ತು ಮಾರ್ಗದರ್ಶನ ಏನಾದರೂ ಇದೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಹಾಂ ಸರ್, ನಾವು ಈಗಾಗಲೇ ಕಳೆದ ವರ್ಷದಿಂದ ಸುಮಾರು ನಾನು ಎಲ್ಲೆಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ನಾನು ಕರೀತಾರೆ ಅಲ್ಲೆಲ್ಲನೂ ಸಹಿತ ನಾವು ಈ ಚಿಯಾ ಬಗ್ಗೆ ಕೃಷಿ ಇಲಾಖೆದವ್ರು ಇರ್ಬೋದು, ತೋಟಗಾರಿಕೆ ಇಲಾಖೆ ಜೊತೆ ಇರ್ಬೋದು, ಹೋದಂಥ ಸಂದರ್ಭ

0: ಒಂದು ಬಿತ್ತದು ಹೇಳಿದೆ, ಇನ್ನೊಂದು ಏನಪ್ಪ ಅಂದರೆ ಕಟಾವು ಮಾಡು. ಕಟಾವು ಮಾಡೋ ಹಂತದಲ್ಲಿ ಈಗ ಭತ್ತ ಹೆಂಗೆ ಯಾವ ಥರ ಕೊಯ್ತಾರೆ ಆ ಥರ ಕೋದ್ಬಿಟ್ಟು ಅದನ್ನು ಡ್ರೈ ಮಾಡಿ ಮೇಲೆ ತೆಳಗೆ ತಾಡ್ಪತ್ರೆ ಹಾಸಿಬಿಟ್ಟು ಮೇಲೆ ಟ್ರ್ಯಾಕ್ಟರ್ ಹಾಸಿಬಿಟ್ರೆ ಆ ಚೀಲು ಚಿಯಾ ಬೀಜ ಒಂದು ಕಡೆ ಆಗ್ತದೆ, ಹೊಲಸು ಒಂದು ಕಡೆ ಆಗ್ತದೆ. ಇವೆರಡೇ ಕೆಲಸ ರೈತರು ಮಾಡುವಂಥ ಈ ಚಿಯಾ ಬೆಳೆಯಲ್ಲಿ, ಒಂದು ಬಿತ್ತುದು ಒಂದು ಕಟಾವು ಮಾಡುವುದು. ಇವನ್ ನಾವು ಮೈಸೂರಲ್ಲಿ ರೈತರಿಗೆ ತೋರಿಸಿದ್ದೀನಿ, ಕಟಾವು ಮಾಡುವಂಥ ಯಂತ್ರವೂ ಬಂದಿದೆ ಸುಮಾರು ನಿಮ್ಮ ತಮ್ಮ ಹಳ್ಳಿಯಲ್ಲಿ. ಸುಮಾರು 50-60 ಎಕರೆ ಆ ಮಷಿನು ಸಹಿತ ನಾವು ತರಿಸಿ ಹೊಲದಲ್ಲೇ ಕಟಾವು ಮಾಡುವಂಥ ವ್ಯವಸ್ಥೆನೂ ಮಾಡ್ಬೋದು.
1: ಸರ್, ಬೀಜದ ಮಾರಾಟದ ಬಗ್ಗೆ ತಾವು ಆಲ್ರೆಡಿ ಹೇಳಿದ್ರಿ, ಇನ್ನೊಂದು ಸ್ವಲ್ಪ ಡೀಪ್ ಡೌನ್ ಮಾಡೋಣ. ಅದರಲ್ಲಿ ರೈತರು ಚಿಯಾ ಬೀಜವನ್ನು ಮಾರಾಟ ಮಾಡುವಾಗ ಯಾವ ವಿಷಯವನ್ನು ಮುಖ್ಯವಾಗಿ ಗಮನಿಸಬೇಕು ಅದರ ಬಗ್ಗೆ ಸ್ವಲ್ಪ?
0: ಸರ್, ಒಂದು ಚಿಯಾ ಕಟಾವು ಆಗಲಿಕ್ಕೆ ಸುಮಾರು 3-3.5 ತಿಂಗಳು ತೋರುತ್ತೆ ಸರ್ ಟೈಮ್. ಇದು ಅಂದರೆ ಸರ್ ಹೇಳಿದಂಗೆ 90 ದಿವಸ ಹತ್ತಿದ್ರು, ಬಟ್ ಕೆಲವೊಂದು ಕಡೆ ಏನಾಗ್ತದೆ 3.5 ತಿಂಗಳು ನಾವು ಲಾಸ್ಟ್ ಟೈಮ್ ನೋಡೀವಿ, 3.5 ತಿಂಗಳು ಬೆಳೆಯೋದು. ಟೋಟಲ್ ಕಟಾವು ಮಾಡಿ ಬ್ಯಾಗಿಂಗ್ ಮಾಡಲಿಕ್ಕೆ 4 ತಿಂಗಳಾಗುತ್ತೆ ಸರ್. ಅದು ಅದಕ್ಕೆ ರೈತರು ಏನು ಮಾಡ್ಬೇಕು ಅಂತಿದ್ರೆ ಪೂರಾ ಒಣಗಿಸಿ ಅಂದರೆ ಡ್ರೈ ಆಗಬೇಕು, 10-12% ಮಾಯಿಶ್ಚರ್ ಅಷ್ಟೇ ಉಳಿಬೇಕು ಅದರಲ್ಲಿ, ಅಷ್ಟು ಒಣಗಿಸ್ಬೇಕು. ಒಣಗಿಸಿದ ನಂತರ ಏನು ಮಾಡ್ಬೇಕು ಅಂತಿದ್ರೆ ಇದನ್ನು ಕಟಾವು ಮಾಡಿದ ನಂತರ ನಾನು ಈಗಾಗಲೇ ಹೇಳಿದೆ, ತಡಪತ್ರೆ ಹಾಸಿ ಟ್ರ್ಯಾಕ್ಟರ್ ಹಾಸಿದ ನಂತರ ಮತ್ತು ಕೆಳಗಡೆ ಪ್ಯಾನ್ ಹಚ್ಚಿಬಿಟ್ಟು ಆ ಒಂದು ಚಾನಿಗೆ ತೊಗೊಂಡು ಅದನ್ನು ಸೋಸಬೇಕಾಗ್ತದೆ. ಸೋಸಿ ಕ್ಲೀನ್ ಮಾಡಿ ಅದನ್ನು ಗ್ರೇಡಿಂಗ್ ಮಾಡ್ಬೇಕು ಸರ್. ಅಂದರೆ ಹೊಲಸಿದ್ದು ಬೇರೆ ಕಡೆ, ಸ್ವಚ್ಛದ್ದು ಒಂದು ಕಡೆ ಮಾಡಿಬಿಟ್ಟು ಅದನ್ನು ಏನು ಮಾಡ್ಬೇಕು, ಪ್ಲಾಸ್ಟಿಕ್ ಚೀಲ್ ಬರ್ತಾವೆ ಸರ್, 50 ಕೆಜಿ ಬ್ಯಾಗ್ ಬರ್ತವೆ, ಅದ್ರ ಒಳಗಡೆ ಪ್ಲಾಸ್ಟಿಕ್ ಇರುತ್ತೆ, ಅಲ್ಲಿ ಸಕ್ಕರೆ ಚೀಲ ಅಂತ ಏನು ರೈತರು ಮಾತಾಡ್ತಾರೆ, ಅದರಲ್ಲಿ ತುಂಬಿ 50 ಕೆಜಿ ಬ್ಯಾಗದ್ದ ನಮಗೆ ಕೊಡಬೇಕಾಗ್ತದೆ. ಬಟ್ ಕ್ಲೀನ್ ಮಟೀರಿಯಲ್ ಇರಬೇಕು. ಒಂದು ಏನಪ್ಪ ಅಂತಿದ್ರೆ ಇದಕ್ಕೆ ನೀರು ಹತ್ತಬಾರ್ದು. ಇದರಲ್ಲಿ ಏನಂದರೆ ಒಂದೇ ಒಂದು ಇಂಪಾರ್ಟೆಂಟ್ ರೈತರು ನೆನಪಿಡಬೇಕಾಗಿದ್ದು, ಕಟಾವು ಬಂದ ಹಂತನಾಗ ಮಳೆ ಬರಬಾರ್ದು. ಅಂದರೆ ಕಟಾವು ಅಂದ್ರೆ ಪೂರ್ತಿ ಭಾಳ ಡ್ರೈ ಆದರೆ ರೈತರು ಏನು ತಿಕ್ಕೋದು, ಸಿಡಿತಾವ್ ತಿಕ್ಕೋತಾರೆ. ಬಟ್ ಸಿಡಿಸಿಲ್ಲ, ಅದು ಸ್ವಲ್ಪ ಮಳೆ ಆದರೂ ಏನು ತೊಂದರೆ ಇಲ್ಲ ಸರ್. ಅದಕ್ಕೆ ನಾವು ಸೆಪ್ಟೆಂಬರು, ಅಕ್ಟೋಬರು, ನವಂಬರು, ಡಿಸೆಂಬರ್ದಲ್ಲಿ ಸಹಿತ ಈ ಬೆಳೆನ ಬೆಳಿಬೋದು. ಅದಕ್ಕೆ ಇಲ್ಲಿ ಇಂಪಾರ್ಟೆಂಟ್ ಒಂದು ಅಂಶ ಏನಪ್ಪ ಅಂದರೆ ನೀರು ಹತ್ತಲ್ಲಂಗೆ ನೋಡ್ಕೋಬೇಕು. ಅದಕ್ಕೆ ನಾವು ಪ್ಲಾಸ್ಟಿಕ್ ಚೀಲ ತುಂಬಲಿಕ್ಕೆ ಹೇಳ್ತೀವಿ. ಗ್ರೇಡಿಂಗ್ ಮಾಡ್ಬೇಕು. ನಾವು ತೊಗೊಳಗೆ ಏನು ಮಾಡ್ತೀವಿ ಅಂತಿದ್ರೆ 1 ಕೆಜಿ ಒಂದು ಚೀಲಕ್ಕೆ 1 ಕೆಜಿ ಸೂಟ್ ಮಾಡ್ತೀವಿ. ಅಂದರೆ ಅದರಲ್ಲಿ ಹೊಲಸು ಕಡ್ಡಿ ಕಸ ಇರುತ್ತೆ, ಅವನು 1 ಕೆಜಿ ನಾವು ಸೂಟ್ ಮಾಡಿ ತೊಗೋತೀವಿ. ಅದಕ್ಕೆ ರೈತರು ಏನು ಮಾಡ್ಬೇಕು, ತುಂಬುವಾಗನ 50 ಕೆಜಿ ಬದಲಿ 51 ಕೆಜಿ ಕೊಡ್ಬೇಕು. ಆಮೇಲೆ ಸಕ್ಕರೆ ಚೀಲ ಆದರೆ ಅದು ಪ್ಲಾಸ್ಟಿಕ್ ಚೀಲ ಇತ್ತಂದ್ರೆ ಪ್ಲಾಸ್ಟಿಕ್ದು 200 ಗ್ರಾಮ್ ನಾವು ಡಿಡಕ್ಟ್ ಮಾಡ್ತೀವಿ. ಅದೇ ಗಣಿ ಬ್ಯಾಗ್ ಇತ್ತು 1200 ಗ್ರಾಮ್ ಡಿಡಕ್ಟ್ ಮಾಡಿ ರೈತರು ಕೊಡ್ತಾ ಇದೀವಿ.
1: ಸರ್, ಈಗ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಚಿಯಾ ಬೀಜಕ್ಕೆ ಇರುವ ಬೇಡಿಕೆ ಬಗ್ಗೆ ಸ್ವಲ್ಪ ತಿಳಿಸಿ.
0: ಹಾಂ ಸರ್, ಇದು ಇತ್ತೀಚಿನ ದಿನದ ಕಳೆದ ಸುಮಾರು ಒಂದು 5-6 ವರ್ಷದಿಂದನೂ ಬಹಳಷ್ಟು ಬೇಡಿಕೆ ಬರ್ತಾ ಇದೆ ಸರ್. ಇದಕ್ಕೆ ಎಲ್ಲಿ ಎತ್ತಿದ್ರೆ ಬೇರೆ ಬೇರೆ ದೇಶದಲ್ಲಿ, ಮೆಕ್ಸಿಕೋ ಇರ್ಬೋದು ಅಥವಾ ಯುರೋಪಿಯನ್ ಕಂಟ್ರಿಗಳಲ್ಲಿ, ಅಮೇರಿಕಾದಲ್ಲಿ ಇದ್ರ ಬಹಳಷ್ಟು ಬೇಡಿಕೆ ಇರೋದ್ರಿಂದ ನಮ್ಮಲ್ಲಿ ಸಹಿತ ಕರ್ನಾಟಕದಲ್ಲಿ ಮೈಸೂರು ಭಾಗದಲ್ಲಿ ಮತ್ತು ಬೀದರ್ದಲ್ಲಿ ವಾಸಿಯಲ್ಲಿ ಇದಕ್ಕೆ ಬಹಳಷ್ಟು ಡಿಮಾಂಡ್ ಇದೆ ಸರ್. ಅಲ್ಲೆಲ್ಲ ತಗೋತಾ ಇದ್ದಾರೆ ಈ ಬೆಳೆನ, ಬಹಳಷ್ಟು ಬೇಡಿಕೆ ಇದೆ. ಇದರ ರೇಟ್ ಹೆಂಗಿರ್ತದಪ್ಪ ಅಂತಿದ್ರೆ ರೈತರು ಗಮನಿಸ್ಬೇಕು, ಬಂಗಾರ ರೇಟ್ ಹೆಂಗೆ ದಿವಸ ಹೆಚ್ಚು ಕಡಿಮೆ ಆಗ್ತಾ ಇರ್ತದೋ ಹಂಗೆ ಇದ್ರ ರೇಟು ಸಹಿತ ವೇರಿಯೇಷನ್ ಆಗ್ತಾ ಇರ್ತದೆ. ಅದಕ್ಕೆ ನಾವೇನು ಮಾಡ್ತೀವಿ, ಒಂದು ರೇಟ್ ಫಿಕ್ಸ್ ಮಾಡ್ತಾ ಇದೀವಿ ರೈತರಿಗೆ. ಈಗ 10,000 ರೂಪಾಯಿಂದ 20,000 ವರೆಗೆ ನಾವು ಕಳೆದ ಒಂದು 5 ವರ್ಷದಿಂದ ರೇಂಜ್ ನೋಡಿದಾಗ ಆ ರೇಂಜ್ದಾಗ ಓಡಾಡ್ತಾರೆ. ಕೆಲವೊಮ್ಮೆ 23,000 ಕ್ವಿಂಟಲ್ ಹೋಗಿದೆ, ಕೆಲವೊಮ್ಮೆ 25,000 ಕ್ವಿಂಟಲ್ ಹೋಗಿದೆ. ಆದರೆ ಬಹಳಷ್ಟು ಜನ ರೈತರು ಏನು ಮಾಡ್ತಾರೆ, ಅಷ್ಟು ಹೋಗ್ತಾ ತಿಳ್ಕೊಂಡು ಕೊಡ್ತಾರೆ. ಹಂಗೆ ಮಾಡ್ದೇ ಒಂದು ಎವರೇಜ್ ರೇಟ್ ಬಂದಾಗ ಸುಮಾರು 15,000-16,000 ಬಂದಾಗ ಕೊಟ್ಬಿಡೋದು ಭಾಳ ಒಳ್ಳೆ. ಇಲ್ಲಾಂದ್ರೆ ಇಟ್ಕೊಂಡಿರ್ಬೋದು ಅವ್ರು, ಏನು ತೊಂದರೆ ಇಲ್ಲ. ಆದರೆ ನಾವೇನು ಮಾಡ್ತಾ ಇದ್ದೀವಿ, 13,000 ರೂಪಾಯಿ ಒಂದು ಕ್ವಿಂಟಲ್ಗೆ ನಾವು ಫಿಕ್ಸ್ ಮಾಡಿ ಅವ್ರಿಗೆ ಮಿನಿಮಮ್ 13,000 ರೂಪಾಯಿ. ಈ ಥರ ಯಾವ ಕಂಪ್ನಿಯವರು ಮಾಡಲ್ಲ, 13,000 ಮಿನಿಮಮು. ಮ್ಯಾಕ್ಸಿಮಮ್ ಇತ್ತು, ಸಪೋಸ್ 18,000 ಇತ್ತು, ಒಂದು 10% ಕಡಿಮೆ ಮಾಡಿ 17,000 ರೂಪಾಯಿ ಕ್ವಿಂಟಲ್ನು ನಾವು ತೊಗೋತಾ ಇದ್ದೀವಿ. ಅಂದರೆ ಆ ರೇಂಜ್ದಾಗ ನಾವು ತೊಗೋತೀವಿ. ಮಾರ್ಕೆಟ್ ರೇಟ್ ಕೆಲವು ರೈತರು ಏನಂತಾರೆ, ಸರ್ ನಮ್ಮ ಮಾರ್ಕೆಟ್ ರೇಟ್ ಇಷ್ಟು ಐತಲ್ಲ ಆತಾರೆ, ಅದನ್ನು ಕೊಡ್ತಾ ಇದ್ದೀವಿ ನಾವು. ಫಿಕ್ಸ್ ಬೇಕಂದ್ರೆ 13,000 ರೂಪಾಯಿ ಫಿಕ್ಸ್. ಇಲ್ಲ ಸರ್ ನಾವು ಮಾರ್ಕೆಟ್ ರೇಟ್ ಬೇಕು ಅಂದರೆ ಮಾರ್ಕೆಟ್ ರೇಟು ಕೊಡ್ತಾ ಇದೀವಿ, 10% ಡಿಡಕ್ಟ್ ಮಾಡಿ ಅದನ್ನು ತೊಗೋತಾ ಇದ್ದೀವಿ. ಸಪೋಸ್ 19,000 ಇತ್ತು 18,000, 20,000 ಇತ್ತು 19,000. ಅಂದರೆ ಕಂಪ್ನಿಯವರಿಗೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು, ಆಮೇಲೆ ಆ ಥರದ ಸಾರ್ಟಿಂಗ್ ಖರ್ಚು, ಪ್ಯಾಕಿಂಗ್ ಖರ್ಚು, ಮತ್ತು ಅವ್ರದ್ದು ಇರ್ತದೆ ಇಲ್ಲಿಂದ ಗುಜರಾತ್ಗೆ ಹೋಗ್ಬೇಕು, ಅದಕ್ಕೆ ಅದನ್ನು 10% ನಾವು ಕಡಿಮೆ ಮಾಡಿ ತೊಗೋತಾ ಇದ್ದೀವಿ. ಅದು ರೈತರಿಗೆ ಅನುಕೂಲ ಆಗುತ್ತೆ ಸರ್.
1: ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತಹ ಸಂದರ್ಭದಲ್ಲಿ ಕೊನೆಯದಾಗಿ, ಚಿಯಾ ಕೃಷಿ ಮಾಡಲು ಆಸಕ್ತಿ ಹೊಂದಿರುವ ರೈತರಿಗೆ ನಿಮ್ಮ ಪ್ರಮುಖ ಸಲಹೆಗಳು ಯಾವುವು ಅದರ ಬಗ್ಗೆ ತಿಳಿಸಿ.
0: ಮೊದಲೇದಾಗಿ ಸರ್, ಈ ಚಿಯಾ ಬೆಳೆ ಬೆಳಿಲಿಕ್ಕೆ ರೈತರು ಮನಸ್ಸು ಮಾಡಬೇಕು. ಒಂದೇದು ಗಾಬರಿ ಆಗುವಂಥ ಬೆಳೆ ಅಲ್ಲ ಇದು. ಅಂದರೆ ಹಾಕಿರೆ ಬರ್ತೋ ಇಲ್ಲೋ ಅನ್ನುವಂಥ ಇದರಲ್ಲಿ ಮನಸ್ಥಿತಿಯಲ್ಲಿ ಇರ್ತಾರೆ ರೈತರು. ಭಾಷೆಗಳು ನಾವು ಹೋದಾಗ ಬಹಳಷ್ಟು ಜನ ಕೂತಿರ್ತಾರೆ, 50-60 ಜನ ಕೂತಿರ್ತಾರೆ. ನಾವು ಭಾಷಣ ಮಾಡಿದ ಎಲ್ಲ ತಕ್ಷಣ ಸಹಿತ ಮತ್ತು ಅವ್ರಿಗೆ ಒಂದು ಡೌಟ್ ಇರುತ್ತೆ, ಇಲ್ಲಿ ಬರ್ತೋ ಇಲ್ಲೋ. ಹಾಗಾಗಿ ರೈತರಿಗೆ ಒಂದು ನಾ ಕಿವಿಮಾತು ಏನು ಹೇಳ್ತೀನಿ ಅಂದ್ರೆ, ಇದು ಎಲ್ಲಿ ಬೇಕಲ್ಲಿ ನೀವು ಚಳಿ ಬರ್ರಿ, ಬೀಸ್ ಹುಟ್ಟತಿ. ಹಾಗಾಗಿ ಈ ಬೆಳಿಗ್ಗೆ ಏನೂ ತೊಂದರೆ ಇಲ್ಲ, ಎಲ್ಲರೂ ಧೈರ್ಯದಿಂದ ಬೆಳೆಯುವಂಥ ಮನೋಭಾವ ಇಟ್ಕೊಳ್ರಿ. ಇದಕ್ಕೆ ನೀರು ಕಡಿಮೆ, ಔಷಧ ಇಲ್ಲ, ಗೊಬ್ಬರ ಇಲ್ಲ, ಯಾವ್ದು ತಿನ್ನಂಗಿಲ್ಲ. ಹಾಗಾಗಿ ರೈತರು ಇದನ್ನು ಬೆಳಿಲಿಕ್ಕೆ ಮನಸ್ಸು ಮಾಡಬೇಕು. ನಮ್ಮ ಬೆಳಗಾವಿ ಜಿಲ್ಲೆಗೂ ಸ್ವಲ್ಪ ರೈತರು, ಈ ಮೈಸೂರು ಜಿಲ್ಲೆಯವ್ರು ರೈತರು ಹೆಂಗೆ ಆದಾಯ ತೊಗೊಂಬಂದಾರೆ, ಹಂಗೆ ನಾವು ಬೆಳಗಾವಿಗೂ ಸ್ವಲ್ಪ ರೈತ ಹಣ ಬರಲಿ ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಪ್ರೋಗ್ರಾಮ್ ಮಾಡ್ತಾ ಇದೀವಿ.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
0: ಧನ್ಯವಾದಗಳು ಸರ್. ಥ್ಯಾಂಕ್ ಯು.

ಸ್ನೇಹಿತರೆ, ಏನಾಗಿತ್ತು KLE ಕೃಷಿ ಮಿತ್ರ ಕಾರ್ಯಕ್ರಮ. ಚಿಯಾ ಸೀಡ್ಸ್, ಚಿಯಾ ಬೀಜದ ಕುರಿತು ವಿವರವಾದ ಮಾಹಿತಿ ಕೊಟ್ಟರು ಕಾರ್ಯಕ್ರಮದ ಅತಿಥಿ. ICAR KLE ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಹಾಗೂ ವಿಷಯ ತಜ್ಞರು ಡಾಕ್ಟರ್ SS ಹಿರೇಮಠ್ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ. ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

ಎಂದೂ ಕೇಳಿ ಮರೆತಂತಹ, ಮರೆತರೂ ಮರೆಯಲಾಗದಂತಹ ಮಧುರ ಗೀತೆಗಳ ಪ್ರವಾಸ ನಿಮ್ಮ ವೇಣುಧ್ವನಿಯಲ್ಲಿ. ಇದು ಮೆಲ್ಲುಸಿರೆ ಸವಿಗಾನ. ಕೇಳಿ ಮೊದಲ ಗೀತೆಯನ್ನ. 1965 ತೆರೆ ಕಂಡಂತಹ ಮಾವನ ಮಗಳು ಚಿತ್ರದ ಗೀತೆ ಇದು. ಗೀತೆ: ನಾನೇ ವೀಣೆ, ನೀನೇ ತಂತಿ, ಅವನೇ

ಎಲ್ಲಿ ವೇಣುಧ್ವನಿಯ ಮೆಲ್ಲುಸಿರೇ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಎಂಎ ತಮ್ಮಣ್ಣ ಚಿತ್ರದ ಗೀತೆ ಇದು. ಬಿ ಆರ್ ಪಂತಲು ನಿರ್ದೇಶನದ ಗೀತೆ ಇದು. ಎಸ್ ಜಾನಕಿ ಹಾಗೂ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಬೆಳ್ಳಿ ಹಕ್ಕಿ ಆಗುವ ಬೆಳ್ಳಿ ಮೋಡಕ್ಕೆ ಏರುವ

90.4 ತರಂಗಗಳಲ್ಲಿ ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿಯನ್ನ. ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ SPN ಕೃಷ್ಣ ನಿರ್ದೇಶನದ ಜನ್ಮರಹಸ್ಯ ಚಿತ್ರದ ಗೀತೆ ಇದು. ಈ ಗೀತೆಗೆ ಸಂಗೀತ ಸಂಯೋಜನೆಯನ್ನ M ರಂಗರಾವ್ ಅವರು ಮಾಡಿದ್ದಾರೆ. ಸಾಹಿತ್ಯವನ್ನ RN ಜಯಗೋಪಾಲ್ ಅವರು ನೀಡಿದ್ದಾರೆ. PB ಶ್ರೀನಿವಾಸ್ ಹಾಗೂ S ಜಾನಕಿಯವರ ಧ್ವನಿಯಲ್ಲಿ ಬೀಸೋ ಗಾಳಿ ಅಲೆ ಹರಿವ ನೀರು ಅಲೆ ಹೇಳು ಏನೆಂದಿದೆ.

ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದಂಥ ಚಂದವಳ್ಳಿ ತೋಟ ಚಿತ್ರದ ಗೀತೆ ಇದು. ಬಳ್ಳಿ ಹಂಗೆ ಬಳುಕುತ್ತಲಿ, ಮಳ್ಳಿ ಹಂಗ ನೋಡುತ್ತಲಿ.

ಈ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ 1975 ತೆರೆ ಕಂಡಂತಹ KSR ದಾಸ್ ಅವರ ನಿರ್ದೇಶನದ, RN ಜಯಗೋಪಾಲ್ ಅವರ ಸಂಗೀತ ನಿರ್ದೇಶನದ, ಜಿ ಉದಯಶಂಕರ್ ಅವರ ಸಾಹಿತ್ಯವಿರುವಂತಹ ಕಳ್ಳಾಮಳ್ಳ ಚಿತ್ರದ ಗೀತೆ ಇದು. ಮದನ ಪ್ರೇಮ ಸದನ.

90.4 ತರಂಗಗಳಲ್ಲಿ ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ 1965 ತೆರೆ ಕಂಡಂತಹ ಬೆಟ್ಟದ ಹುಲಿ ಚಿತ್ರದ ಗೀತೆ ಇದು. ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಟಿಜಿ ಲಿಂಗಪ್ಪನವರು. ಸಾಹಿತ್ಯ ರಚನೆ ಗೀತಾಪ್ರಿಯ ಅವರದು. ಗೀತೆ ಆಕಾಶ ಲೋಕದಿ ದೂರ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: 90.4 ತರಂಗಗಳಲ್ಲಿ ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿಯನ್ನ. ಕಾರ್ಯಕ್ರಮವಿದು ಮೆಲ್ಲುಸಿರೆ ಸವಿಗಾನ. ಕಾರ್ಯಕ್ರಮದ ಮುಂದಿನ ಗೀತೆ ಕಾವೇರಿ ಚಿತ್ರದ ಗೀತೆ. ಇದು 1975 ತೆರೆ ಕಂಡಿದೆ. ಗೀತೆ ಆಕಾಶದಲ್ಲಿ ಬಾನಾಡಿಯಾಗಿ ಧ್ವನಿಯ ಬೆರೆಸಿ ಹಾಡುವ

90.4 ತರಂಗಗಳಲ್ಲಿ ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ ಡಾಕ್ಟರ್ ರಾಜ್ಕುಮಾರ್ ಆರತಿ ಕೆಎಸ್ ಅಶ್ವಥ್ ಪಂಡರಿಬಾಯಿ ಅಭಿನಯಿಸಿರುವ ಬಂಗಾರದ ಪಂಜರ ಚಿತ್ರದ ಗೀತೆಯಿದು. ಬಿಟ್ಟರೆ ಸಿಗೋದೋನೆ ಬೆಟ್ಟದ ಪುರದೋನೆ.

90.4 ತರಂಗಗಳಲ್ಲಿ ಕೆಎಲ್ಇ ವೇಣುಧ್ವನಿಯ ಮೆಲ್ಲುಸಿರೆ ಸವಿಗಾನ ಕಾರ್ಯಕ್ರಮದ ಮುಂದಿನ ಗೀತೆ 1964 ತೆರೆ ಕಂಡಂತಹ ನವಜೀವನ ಚಿತ್ರದ ಗೀತೆ ಇದು. ಇದೇ ಇದೇ ಸವಿ ಬಾಳ ದಿನ

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಕೋಟಿಯ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಚ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್ ಯಳೂರು
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777